ಇಂದ 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ 7:15 7:30 ಸಂಸ್ಕೃತಂ ವದಾಮಹ, 7:30 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ, 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಕೆಎಲ್ಇ ಔಷಧಿಯ ಜ್ಞಾನ ಸರಣಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನ

ಆರವಾಗಲಿದೆ. ಸಂಧ್ಯಾ ಸಮಯ 5:00-7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35-7:45 ವಾರ್ತೆಗಳು. ಕನ್ನಡ ಭಾಷೆಯಲ್ಲಿ 7:45-8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00-8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15-9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನಲ್ಲಿ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ಜಗದಲ್ಲಿ ಸುಂದರ ಎರಡು ನಾಮ ಕೃಷ್ಣ, ಮತ್ತೊಂದು ರಾಮ. ನುಡಿ ಮನಸೆ ನೀ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಎಂದು ಕಾಂಬೆನು ನಿನ್ನ, ಹೇ ಶ್ರೀನಿವಾಸ ಎಂದು ಕಾಂಬೆನು ನಿನ್ನ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ವೆಂಕಟರಮಣ ವೇದಾಂತ ನಿನ್ನಯ ಪಾದ ಪಂಕಜ ಕಂಡ ಮೇಲೆ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಹರಿಯುವ ನದಿಯು ಹರುಷದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಹಾಡುತ್ತಿರೇ.

0: ಈಗ ಪ್ರಸಾರವಾಗಲಿದೆ ಚಿಂತನ ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಹಿರೇಮಗಳೂರು ಶ್ರೀ ಕಣ್ಣನವರು.
1: ಶ್ರುತಿಯಲ್ಲಿದ್ದರೆ ತಂತಿ ನೂರೊಂದು ಮುದಭಾವ, ಇಲ್ಲದಿರೆ ಮನಮಿಡಿವ ರಾಗದೆಲೆಯಲ್ಲಿ ಬಿಗಿತ ಸಡಿಲತೆಯಿಂದ ತಂತು ಸುಖ ಈ ಎದೆಗೆ ಬದುಕು ವೀಣೆಯ ನಾದ ಮುದ್ದು ರಾಮ. ನಮ್ಮ ದೇಹ ಒಂದು ವಾದ್ಯದ ಪ್ರತಿರೂಪ, ಆ ವಾದ್ಯದ ಪ್ರತಿರೂಪದಲ್ಲಿ ಅದು ಶಾರದೆ ನುಡಿಸುವ ವೀಣೆ ಇದ್ದಂತೆ. ರಾಗಗಳು ನಾದವಾದಾಗ ಮಾತ್ರ ಬದುಕು ಸ್ವಾದ. ಅಂತಹ ಒಂದು ಸ್ವಾದಕ್ಕೆ ರಸಋಷಿಗಳು ಹೇಳುತ್ತಾರೆ, ಜಾಣ್ಮೆಯಿಂದ ತಂತಿ ಕಟ್ಟಿ ನನ್ನ ವೀಣೆ ಜೋಡಿಸಿದೆ, ತಿಳಿದ ಕೈ ಮಿಡಿಯೇ ಅದು ಗಾನ ಸುಧೆ ಹರಿಸದೆ, ಅತಿಯ ಬಿಗಿಯೇ ತಂತಿ ಹರಿದು ದನಿಯೇ ಹೊಮ್ಮದು, ಶಿಥಿಲಗೈಯೇ ವಿಕೃತಗೊಂಡು ಸ್ವರವೇ ಚಿಮ್ಮದು. ಈ ದೇಹ ಒಂದು ತಂತಿ, ಇದಕ್ಕೆ ಜಾಣ್ಮೆಯಿಂದ ಆ ಸಂಗೀತಜ್ಞ ಆ ಜಗದೀಶ್ವರ ತಂತಿಯನ್ನು ಕಟ್ಟಿದ್ದಾನೆ. ತಿಳಿದ ಕೈಯಿಂದ ಮಿಡಿಸಿದರೆ ಆಗ ಗಾನ ಸುಧೆ ಹರಿಯುತ್ತೆ. ಏನಾದರೂ ನಾವೇ ತಿಳಿದಿದ್ದೇವೆ ಅನ್ನುವಂಥ ಅಹಂಕಾರದಿಂದ ಈ ತಂತಿಯನ್ನೇ ಕೊಂಚ ಬಿಗಿದರೆ ತಂತಿ ಹರಿದು ದನಿಯೇ ಹೊಮ್ಮದು. ಆ ದೃಷ್ಟಿಯಿಂದ ಈ ಬದುಕಿನ ವೀಣೆಯಲ್ಲಿ ಯಾವತ್ತೂ ಮೂಡಬೇಕಾದದ್ದು ನಾದ ಅಲ್ಲ ವಾದ. ಅದಕ್ಕೆ ಮುದ್ದುರಾಮ ಹೇಳುತ್ತಾನೆ, ಆ ರೀತಿಯ ಸ್ವಾದಕ್ಕೆ ನೀನು ಬರಬೇಕಾದರೆ ಕಸುವು ಇರಬೇಕಯ್ಯ, ವ್ಯವಸಾಯ ಮಾಡಬೇಕಯ್ಯ, ಕಳೆ ತೆಗೆಯಬೇಕಪ್ಪ, ನೀರು ಹಾಯಿಸಬೇಕು, ಗೊಬ್ಬರ ಹಾಕಬೇಕು, ಜೊತೆಗೆ ಉತ್ತು ಬಿತ್ತು ಅದರ ಮೂಲಕ ಕಾವಲು ಕಾಯಬೇಕಯ್ಯ. ಬಿತ್ತದಿರೆ ಬೆಳೆಯಲ್ಲಿ, ಸುತ್ತದಿರೆ ಇಳೆಯಲ್ಲಿ, ತಳಿರಲ್ಲಿ ಸೊಂಪೆಲ್ಲಿ, ಮುಗಿಲ ನೀರಿರದೆ ಸರಸ್ವತಿಯ ಸೋಂಕಿರದೆ ಚಾರುತರ ಕಲೆಯಲ್ಲಿ. ಇಂತಹ ಒಂದು ಸ್ಪಂದನದ ಬದುಕಿಗೆ ಯಾವುದು ಸೂತ್ರ, ದಿಕ್ಕು ಯಾವುದೋ ಏನೋ ಚಲನೆ ಜೀವನ ಸೂತ್ರ ಇದೆ. ಅದಕ್ಕೆ ಪರಿಭಾಷೆ ನೂರು ಆಯಾಮ, ಹರಿತಂತೆ ವಿಸ್ತಾರ ಅದರದರ ವಲಯದಲ್ಲಿ ಭಾವದಾಗರ ಬದುಕು ಮುದ್ದು ರಾಮ. ಹಿಂದಿನ ಕಾಲದಲ್ಲಿ ನೋಡಿ ಇಂಥ ಮಾತುಗಳನ್ನು ಕೇಳುವಾಗ ನಮ್ಮ ಬೆಳವಣಿಗೆಗೆ ನಮ್ಮ ನಮ್ಮ ಮನೆಯಲ್ಲಿ ಹಿರಿಯರು ಏನೆಲ್ಲ ಹೇಳಿಕೊಡುತ್ತಿದ್ದರು, ಜೀವನದ ಸೂತ್ರ ಏನು ಅಂತ ಕೇಳುವುದ ಮುಂಚೆಯೇ ಅವರು ಕಿವಿಗೆ ಬಿತ್ತುತ್ತಿದ್ದರು, ಹತ್ತಾರು ಗುಣಗಳನ್ನು ಒಕ್ಕೂಡಿಸಿ ಆಭರಣವಾಗಿಸುತ್ತಿದ್ದರು. ಒಂದನ್ನು ನೆನಪು ಮಾಡಿಕೊಳ್ಳೋಣ, ಗುರುವಿನುಳ್ ನಮ್ರತೆ, ವಿದ್ಯೆಯಲ್ಲಿ ಕೌತುಕ, ಸತ್ಸಂಗದಲ್ಲಿ ವಾಂಛೆ, ಶಂಕರನಲ್ಲಿ ಭಕ್ತಿ, ಜನಾಪವಾದಕ್ಕೆ ಭಯ, ದಾಂಪತ್ಯದಲ್ಲಿ ಆಸಕ್ತಿ, ಜತೆಗೆ ಅರಿವು ಗಳಿಸುವುದರಲ್ಲಿ ಸಾಹಸ, ಒಲುಮೆ ಅನ್ಯ ಗುಣದಲ್ಲಿ, ಇಷ್ಟೇ ಅಲ್ಲ ದುಸ್ಸಂಗದ ವರ್ಜನೆ. ಇಷ್ಟಿದ್ದರೆ ಸಾಕಯ್ಯ, ನೀವು ಉತ್ತಮೋತ್ತಮನಾಗುತ್ತೀಯ, ಹಿತಭಾವದಿಂದ ಸ್ಮಿತಭಾವದಿಂದ ಬದುಕುತ್ತೀಯ ಅನ್ನೋರು. ಅವತ್ತಿನ ಕಾಲದವರ ಆ ಸಂಕಲ್ಪ ಶಕ್ತಿ ಹಾಗಿತ್ತು, ಲಾಭಕ್ಕಿಂತ ಬದುಕಿನಲ್ಲಿ ಕರ್ತವ್ಯ ಮುಖ್ಯ ಅಂತ ತಿಳಿದಿದ್ದರು, ಜಯಕ್ಕಿಂತ ಸಾಧನೆ ಮುಖ್ಯ ಎಂಬುದನ್ನು ಅವರು ಬಲ್ಲರು, ಮಾತಿಗಿಂತ ಕೃತಿ ಮುಖ್ಯ ಎಂಬುವುದು ತಿಳಿದಿತ್ತು. ಅದಕ್ಕೆ ಮುದ್ದುರಾಮ ಹೇಳಿದ್ದು, ಬದುಕು ಬತ್ತದ ಚಿಲುಮೆ, ಆಳದ ಅನುಭವ ಬಾವಿ, ಮೊಗದಂತೆ ಇದೆ ಪಾಲು ಅವರ ಬೊಗೆಸೆಯಲಿ, ಎಷ್ಟು ಬಿಂದಿಗೆ ಗಾತ್ರ ಅಷ್ಟು ತುಂಬಿದೆ ಸರುಕು, ಸೇರಿದಂತಿದೆ ನೀರು ಮುದ್ದುರಾಮನ್. ಇಂತಹ ಗುಣಗಳನ್ನು ನಮ್ಮ ಬದುಕಿಗೆ ಎಷ್ಟೆಷ್ಟು ತುಂಬಿಸಿಕೊಳ್ಳಬೇಕು ಅಂತ ಕೇಳಿದರೆ, ಎಷ್ಟು ಬಿಂದಿಗೆ ಗಾತ್ರ

0: ಆಗುತ್ತಾ ಲೋಕಕ್ಕೆ ಬೆಳಕಾಗಬೇಕು. ಆ ರೀತಿ ಬೆಳಕಾದಾಗ ಆ ಬಾಳು ಸಾರ್ಥಕ. ಸಂಚಾರ ನಿಯಮದ ಈ ಜೀವನದಲ್ಲಿ ಒಮ್ಮೊಮ್ಮೆ ಅಡೆತಡೆಗಳಿದ್ದದ್ದೇ. ಒಂದೊಂದು ಭಾಗದಲ್ಲಿ ಒಂದೊಂದು ನೆಲೆಯಲ್ಲಿ ಒಂದೊಂದು ರಸ್ತೆಯಲ್ಲಿ ಒಂದೊಂದು ಮಗ್ಗುಲಲ್ಲಿ ಒಂದೊಂದು ಬಣ್ಣ. ಯಾವ ಬಣ್ಣ ಏನೇ ಇರಲಿ, ಅದು ಬದುಕಿನ ಬನಿಯಾದರಾಯಿತು. ಈ ವರ್ಣ ಸಂಕೇತಗಳೆಲ್ಲ ನಿನ್ನ ಜೀವನದ ನಿಜರೂಪ ಅಂತ ಭಾವಿಸಿಬಿಡು ಎನ್ನುತ್ತಾನೆ ರಾಮ. ಸಂಚಾರ ನಿಯಮದಲ್ಲಿ ಕೆಂಪು ನಿಲುಗಡೆಗಾಗಿ, ಹಳದಿ ಸಿದ್ಧತೆಗಾಗಿ, ಹಸಿರು ಮುನ್ನಡೆಗಾಗಿ. ಈ ವರ್ಣ ಸಂಕೇತ ಜೀವನದ ನಿಜರೂಪ. ಬಣ್ಣ ಬದುಕಿನ ಬನಿಯೋ ಮುದ್ದು ರಾಮನ್. ಬಣ್ಣಗೆಟ್ಟ ಜನರು ನನ್ನ ನೋಡಿ ನಗೆಯುತ್ತಾರೆ, ನನಗೇನು ನಾಚಿಕೆಯಿಲ್ಲ ನಾರಾಯಣ ಸ್ವಾಮಿ, ಚಂದಾವಾಯಿತೋ ಶಿವನೇ ಚಂದಾವಾಯಿತೋ ಅಂತ ಹೇಳಿ ಅಂಜನಪ್ಪನವರ ಹಾಡಿಯೇ ಬಿಟ್ಟರು ಅನುಮಾನವಿಲ್ಲದ ಹಾಗೆ. ಆ ದೃಷ್ಟಿಯಿಂದ ನೋಡಿ, ನಮ್ಮ ಬದುಕಿನಲ್ಲೇ ಒಂದೊಂದು ಕಾಲಕ್ಕೂ ಒಂದೊಂದು ಬಣ್ಣ ನಮ್ಮಲ್ಲಿ ಕಾಣುತ್ತೆ. ಬಾಲ್ಯ ಮುಂಜಾವು, ಯೌವನವೇ ಹಗಲು, ವಯಸ್ಕರಾದೊಡನೆ ಅದೇ ಸಂಜೆ, ವೃದ್ಧಾಪ್ಯವಾದೊಡನೆ ರಾತ್ರಿ. ಒಂದು ಕಪ್ಪು ಬಣ್ಣ ಇದೆ, ಒಂದು ಹೊಂಬಣ್ಣ ಇದೆ, ಇನ್ನೊಂದು ಪ್ರಖರ ಬೆಳಕಿದೆ, ಮತ್ತೊಂದು ಮಿಶ್ರಣವಿದೆ. ಅರಿತಂತೆ ವಿಸ್ತಾರ ಅದರದರ ವಲಯದಲ್ಲಿ ಭಾವದಾಗರ ಬದುಕಾದಾಗ ಸಾರ್ಥಕ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ಹಿರೇಮಗಳೂರು ಶ್ರೀ ಕಣ್ಣನ್ ಅವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ. ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ 11ನೇ ಅಧ್ಯಾಯದಲ್ಲಿ ವಿಶ್ವರೂಪವನ್ನ ನೋಡಿದ ಅರ್ಜುನ, ಸೊ ಯಾವ ತರ ಅವನು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾನೆ, ಅದಾದ್ಮೇಲೆ ಅವನಿಗೆ ಭಗವಂತನ ವಿಶ್ವರೂಪವನ್ನ ನೋಡಿ ಅವನು ಸಂತೋಷಗೊಂಡ್ರೆ ಕಾಲರೂಪವನ್ನ ನೋಡಿ ಭಯಗೊಳ್ಳುತ್ತಾನೆ, ಕೊನೆಗೆ ಯಾರು ನೀನು ಅಂತ ಅರ್ಜುನ ಕೇಳ್ತಾನೆ. ಸೊ ಆಗ ಭಗವಂತ, ನಾನು ಕಾಲನಾಗಿ ಬರ್ತೇನೆ, ಕಾಲೋಸ್ಮಿ ಅಂತ ಭಗವಂತ ಹೇಳ್ತಾರೆ. ಅದಾದ್ಮೇಲೆ 33ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೀಗೆ ಹೇಳ್ತಾರೆ, ತಸ್ಮ

ಸಾಚೀನ್. ಆದ್ದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಸೊ ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ನೀನೊಂದು ನಿಮಿತ್ತ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಸವ್ಯಸಾಚಿ ಇರಬಹುದು ನೀನು. ಸವ್ಯಸಾಚಿ ಅಂದ್ರೆ ರಣರಂಗದಲ್ಲಿ ಬಹು ನೈಪುಣ್ಯದಿಂದ ಬಾಣಗಳನ್ನ ಬಿಡುವವನು ಎಂದರ್ಥ. ಆದ್ರಿಂದ ತನ್ನ ಶತ್ರುಗಳನ್ನು ಕೊಲ್ಲಲು ಸಾಮರ್ಥ್ಯವಿರುವ ಬಾಣಗಳನ್ನು ಪ್ರಯೋಗಿಸುವ ನಿಪುಣ ಯೋಧ ಎಂದು ಅರ್ಜುನನನ್ನ ಸಂಬೋಧಿಸಿದೆ. ನಿಮಿತ್ತ ಮಾತ್ರಂ, ನೀನು ಒಂದು ಸಾಧನ ಮಾತ್ರ ಆಗು. ಈ ಮಾತು ಬಹಳ ಅರ್ಥವತ್ತಾದದ್ದು. ಇಡೀ ಜಗತ್ತು ದೇವೋತ್ತಮ ಪರಮಪುರುಷನ ಯೋಜನೆಯಂತೆ ಸಾಗುತ್ತಿದೆ. ತಕ್ಕಷ್ಟು ತಿಳುವಳಿಕೆ ಇಲ್ಲದ ಮುಹುಡರು, ಪ್ರಕೃತಿಯು ಯೋಜನೆ ಇಲ್ಲದೆ ಸಾಗುತ್ತಿದೆ ಮತ್ತು ಎಲ್ಲ ಅಭಿವ್ಯಕ್ತಿಗಳು ಅಕಸ್ಮಾತ್ತಾಗಿ ಆದ ರಚನೆಗಳು ಎಂದು ಭಾವಿಸ್ತಾರೆ. ಸೊ ಅನೇಕ ಜನರು ಅಂದ್ರೆ ಎಲ್ಲವನ್ನ ಅವರು ಕಲ್ಪನೆ ಪ್ರಕಾರ ಅವರು ಅಂದ್ರೆ ಈ ತರ ಇರಬಹುದು, ಹೀಗಿರ್ಬೋದು.

0: ಅದಾದದ್ದು ಹಾಗಿರ್ಬೋದು ಅಂತ ಸೂಚಿಸ್ತಾರೆ. ಆದರೆ ಪ್ರಾಯ ಮತ್ತು ಬಹುದು ಇವುಗಳ ಪ್ರಶ್ನೆಯೇ ಇಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಕಾರ್ಯಗತವಾಗುತ್ತಿರುವ ನಿರ್ದಿಷ್ಟ ಯೋಜನೆ ಇದೆ. ಈ ಯೋಜನೆ ಯಾವುದು? ಈ ವಿಶ್ವದ ಅಭಿವ್ಯಕ್ತಿಯು ಭಗವದ್ಧಾಮಕ್ಕೆ ಹಿಂದಿರುಗಿ ಹೋಗುವುದಕ್ಕೆ ಬದ್ಧ ಆತ್ಮರಿಗೆ ಒಂದು ಅವಕಾಶ. ಭೌತಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವ ಅವರ ದಬ್ಬಾಳಿಕೆಯ ಮನೋಧರ್ಮವು ಇರುವಷ್ಟು ಕಾಲವೂ ಅವರು ಬದ್ಧರಾಗಿಯೇ ಉಳಿಯುತ್ತಾರೆ. ಆದರೆ ಪರಮ ಪ್ರಭುವಿನ ಯೋಜನೆಯನ್ನು ಅರ್ಥ ಮಾಡಿಕೊಂಡು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವವನು ಬಹುಬುದ್ಧಿವಂತನು. ವಿಶ್ವದ ಅಭಿವ್ಯಕ್ತಿಯ ಸೃಷ್ಟಿಯು ವಿನಾಶವು ಭಗವಂತನ ಶ್ರೇಷ್ಠ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ನಡೆಯುತ್ತವೆ. ಕುರುಕ್ಷೇತ್ರ ಯುದ್ಧವು ಭಗವಂತನ ಯೋಜನೆಯಂತೆ ನಡೆಯಿತು. ಅರ್ಜುನನು ಮೊದಲು ಯುದ್ಧ ಮಾಡಲು ನಿರಾಕರಿಸಿದ. ಆದರೆ ಅವನು ಪರಮ ಪ್ರಭುವಿನ ಇಚ್ಛೆಯಂತೆ ಹೋರಾಡಬೇಕೆಂದು ಅವನಿಗೆ ಹೇಳಲಾಯಿತು. ಹಾಗೆ ಮಾಡಿದರೆ ಅವನು ಸುಖವಾಗಿರಬಹುದು. ಯಾವ ಮನುಷ್ಯನು ಸಂಪೂರ್ಣ ಭಗವಂತನ ಪ್ರಜ್ಞೆಯಲ್ಲಿ ಇರುವನು ಮತ್ತು ಅವನ ಬದುಕು ಪ್ರಭುವಿನ ದಿವ್ಯ ಸೇವೆಗೆ ಅರ್ಪಿತವಾಗಿದೆಯೋ ಆತನು ಪರಿಪೂರ್ಣನು. ಸೊ ನಿಮಿತ್ತ ಮಾತ್ರ ನೀನು ಅಂತ ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಯುದ್ಧ ನಡೀಬೇಕು, ಈ ಧರ್ಮ ಯುದ್ಧ ನಡೀಬೇಕು, ಧರ್ಮ ಸ್ಥಾಪನೆ ಆಗಬೇಕು ಅಂತ ನಾನು ನಿರ್ಧರಿಸಿ ಆಗಿದೆ. ನೀನು ಯುದ್ಧ ಮಾಡ್ತೀಯೋ ಬಿಡ್ತೀಯೋ, ಬಟ್ ನನ್ನ ಇಚ್ಛೆ ಅಂತೂ ಖಂಡಿತ ಈಡೇರುತ್ತೆ. ನೀನು ನಿಮಿತ್ತ ಮಾತ್ರವಾಗಲಿದ್ಯಾ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಕುರುಕ್ಷೇತ್ರ ಯುದ್ಧವೆಲ್ಲ ಮುಗಿದ ಮೇಲೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಅರ್ಜುನ ರಥದಿಂದ ಇಳಿದು ದೂರ ಹೋಗಿ ನಿಂತ್ಕೋ ಅಂತ ಹೇಳ್ತಾರಂತೆ. ಸೊ ಅರ್ಜುನ ರಥದಿಂದ ಇಳಿದು ಹಾಗೆ ದೂರ ಹೋಗಿ ನಿಂತ್ಕೊಳ್ತಾನೆ. ಅರ್ಜುನ ಇಳಿದ ಮೇಲೆ ಶ್ರೀಕೃಷ್ಣ ರಥದಿಂದ ಕೆಳಗಡೆ ಇಳಿತಾರೆ. ದೂರ ಹೋಗಿ ನಿಂತ ಮೇಲೆ ಕೃಷ್ಣ ರಥದಿಂದ ಕೆಳಗಡೆ ಕಾಲಿಟ್ಟ ತಕ್ಷಣ ರಥ ಒಡನೆಯ ಸ್ಫೋಟಗೊಂಡು ಅದು ಸುಟ್ಟು ಭಸ್ಮವಾಗಿ ಹೋಯಿತು. ಅರ್ಜುನನಿಗೆ ಆಶ್ಚರ್ಯವಾಗುತ್ತೆ, ಹಾಗಾದ್ರೆ ಇಷ್ಟೊತ್ತು ಈ ರಥವನ್ನ ಹಿಡಿದುಕೊಂಡು ಇಟ್ಟಿದ್ದ ಶಕ್ತಿ ಯಾವುದು? ಕೃಷ್ಣ, ಭೀಷ್ಮ, ದ್ರೋಣ, ಕರ್ಣರಂತವರು ಬಿಟ್ಟಿರುವಂತಹ ಬಾಣಗಳಿಗೆ ಆ ರಥ ಯಾವಾಗಲೂ ನಾಶವಾಗಿತ್ತು. ಆದರೆ ಕೃಷ್ಣನ ಶಕ್ತಿಯಿಂದ ಅದು ರಥದ ರೂಪದಲ್ಲಿ ಅದು ಹಾಗೆ ಇತ್ತು. ರಥವನ್ನ ಹಿಡಿದಿಟ್ಟು ಕೊಂಡಿದ್ದು ಕೃಷ್ಣನ ಶಕ್ತಿ. ಆದ್ರಿಂದ ಕುರುಕ್ಷೇತ್ರ ವಿಜಯದ ಸಂಪೂರ್ಣ ಒಂದು ಕ್ರೆಡಿಟ್ ಕೃಷ್ಣನಿಗೆ ಸಲ್ಲುತ್ತದೆ. ಅರ್ಜುನ ನಿಮಿತ್ತ ಮಾತ್ರ ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ಬಹುದು. ಸೊ ಇಲ್ಲಿ ನೀನು ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ ಅಂತ ಭಗವಂತ ಹೇಳ್ತಾರೆ. ನೀನು ಕೀರ್ತಿಯನ್ನ ಪಡೆ. ಭಗವಂತ ಯಾವಾಗಲೂ ತನ್ನ ಭಕ್ತರಿಗೆ ಕೀರ್ತಿಯನ್ನ ಕೊಡುವುದರಲ್ಲಿ ಮುಂದು. ಶ್ರೀರಾಮಚಂದ್ರನ ಉದಾಹರಣೆಯನ್ನ ನಾವು ತೆಗೆದುಕೊಂಡಾಗ, ಹನುಮಾನ್ ಲಂಕೆಯನ್ನ ಅಂದ್ರೆ ಸಾಗರವನ್ನ ದಾಟಿ ಲಂಕೆಗೆ ಹೋಗ್ಬೇಕಾದ್ರೆ ಹನುಮಾನ್ಗೆ ಆಶೀರ್ವಾದ ಮಾಡಿ ಕಳಿಸಿದ್ರು ಶ್ರೀರಾಮಚಂದ್ರ. ಅದೇ ತಾನು ಲಂಕೆಗೆ ಹೋಗ್ಬೇಕಾದಾಗ ಸೇತುವೆಯನ್ನ ಕಟ್ಟಿಸಿದ್ರು. ಯಾಕೆ? ಶ್ರೀರಾಮಚಂದ್ರನಿಗೆ ಲಂಕೆಗೆ ಒಂದು ಕ್ಷಣ ಮಾತ್ರದಲ್ಲಿ ಹೋಗೋದಿಕ್ಕೆ ಆಗ್ತಾ ಇರ್ಲಿಲ್ವ? ಆಗ್ತಿತ್ತು. ಯಾಕಂದ್ರೆ ನನ್ನ ಭಕ್ತನು ಶ್ರೇಷ್ಠನು ಅನ್ನೋದನ್ನ ತೋರಿಸ್ಬೇಕಾಗಿತ್ತು ಶ್ರೀರಾಮಚಂದ್ರನಿಗೆ. ಸೊ ಆದ್ರಿಂದ ಹನುಮಾನ್ನ ಒಂದು ಗುಣಗಾನವನ್ನ ಜನರು ಮಾಡಲಿ, ಕೀರ್ತಿಯನ್ನ ಮೆರೆಯಲಿ ಅಂತೇಳಿ ಹನುಮಾನ್ಗೆ ಕೀರ್ತಿಯನ್ನ ಕೊಟ್ರು. ತಾವು ಹೋಗ್ಬೇಕಾದಾಗ ಸೇತುವೆಯನ್ನ ಕಟ್ಟಿಸಿದ್ರು. ಇನ್ನೊಂದು ಉದ್ದೇಶ, ತಮ್ಮ ಭಕ್ತರಿಗೆ ಸೇವೆಯ ಅವಕಾಶವನ್ನ ಕಲ್ಪಿಸಬೇಕು ಅನ್ನುವಂಥದ್ದು ಕೂಡ ಆಗಿತ್ತು. ಅದಾದ್ಮೇಲೆ ಲಂಕೆಯನ್ನು ಗೆದ್ದಿರುವಂತಹ ಶ್ರೀರಾಮಚಂದ್ರ ತಾನು ಲಂಕಾಧಿಪತಿ ಆಗ್ಲಿಲ್ಲ, ವಿಭೀಷಣನಿಗೆ ಅದನ್ನ ಕೊಟ್ರು. ವಿಭೀಷಣನನ್ನ ಲಂಕಾಧೀಶರನ್ನಾಗಿ ಮಾಡಿದ್ರು. ಕುರುಕ್ಷೇತ್ರ ಯುದ್ಧವೆಲ್ಲ ಮುಗಿದ ಮೇಲೆ ಶ್ರೀಕೃಷ್ಣ ಯುಧಿಷ್ಠಿರನನ್ನ ಅಲ್ಲಿಯ ಚಕ್ರವರ್ತಿಯಾಗಿ ಮಾಡಿದ್ರು. ಭಗವಂತ ತನಗೋಸ್ಕರ ಯಾವುದೇ ಕೀರ್ತಿಯನ್ನ ಇಟ್ಕೊಳ್ಳೋದಿಲ್ಲ, ಭಕ್ತರಿಗೆ ಆ ಕ್ರೆಡಿಟ್ ಅನ್ನ ಅವರು ಕೊಡ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಭಗವಂತನಿಗೆ ಭಕ್ತರೆಂದರೆ ತುಂಬಾ ಪ್ರಿಯ. ಆದ್ರಿಂದ ಭಕ್ತರ ಗುಣಗಾನವನ್ನ ಮಾಡುವುದು ಭಗವಂತನಿಗೆ ಕೂಡ ಇಷ್ಟವಾಗುತ್ತೆ. ಹೀಗೆ ಭೀಮ ಮತ್ತು ಜರಾಸಂಧನ ಯುದ್ಧದ ಸಮಯದಲ್ಲಿ ಕೂಡ ಅಷ್ಟೇ. ಸೊ ಭೀಮ ಮತ್ತು ಜರಾಸಂಧನಿಗೆ ಯುದ್ಧ ನಡೀತಾ ಇತ್ತು, ಇಬ್ಬರು ವೀರಾವೇಶದಿಂದ ಹೋರಾಡ್ತಾ ಇದ್ರು. ಏನ್ ಮಾಡಿದ್ರು ಜರಾಸಂಧನನ್ನ ಕೊಲ್ಲಲು ಆಗ್ತಾ ಇಲ್ಲ ಭೀಮನಿಗೆ, ಯಾಕೆಂದ್ರೆ ಜರಾಸಂಧನಿಗೆ ಒಂದು ವರದಾನವಿರುತ್ತೆ. ಸೊ ಆ ಜರಾಸಂಧನ ದೇಹವನ್ನ ಸೀಳು ಮಾಡಿ ಭೀಮ ಅದನ್ನ ಬಿಸಾಕ್ತಾ ಇದ್ದಾನೆ, ಮತ್ತೆ ಮತ್ತೆ ಅದು ಒಂದುಗೂಡ್ತಾ ಇದೆ. ಸೊ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಭೀಮನಿಗೆ. ಕೊನೆಗೆ ಕೃಷ್ಣ ಅವನಿಗೆ ಸಂಜ್ಞೆ ಮಾಡಿ ತೋರಿಸ್ತಾರೆ ಯಾವ ತರ ಏನ್ ಮಾಡ್ಬೇಕು. ಎರಡೂ ದೇಹವನ್ನ ಸೀಳಿ ಒಂದನ್ನ ಆ ಕಡೆ ಈ ಕಡೆ ಅದನ್ನ ಎಸೆಯಬೇಕು, ತಲೆ ಕೆಳಗೆ ಕಾಲ್ ಮೇಲೆ ಮಾಡಿ ಆ ತರ ಎಸೆಯಬೇಕು, ಆವಾಗ ಅದು ಮತ್ತೆ ಒಂದು ಗೂಡುವುದಿಲ್ಲ ಅಂತೇಳಿ. ಸೊ ಕೃಷ್ಣ ಹೇಳಿದ ಆ ಒಂದು ಆ ಸೂಚನೆ ಭೀಮನಿಗೆ ಅರ್ಥವಾಗಿ ಭೀಮ ತಕ್ಷಣವೇ ಕೃಷ್ಣನ ಒಂದು ಸಲಹೆಯ ಪ್ರಕಾರ ಜರಾಸಂಧನ ದೇಹವನ್ನ ಸೀಳು ಮಾಡಿ ಒಂದನ್ನ ಒಂದು ದಿಕ್ಕಿನಲ್ಲಿ ಮತ್ತೊಂದನ್ನ ಇನ್ನೊಂದು ದಿಕ್ಕಿನಲ್ಲಿ ಅದನ್ನ ಅವನು ಬಿಸಾಕ್ತಾನೆ, ಮತ್ತೆ ಅದು ಒಂದು ಗೂಡುವುದಿಲ್ಲ. ಸೊ ಈಗ ಇಲ್ಲಿ ಜರಾಸಂಧನ ಒಂದು ವಧೆಗೆ ಕಾರಣರಾದವರು ಶ್ರೀಕೃಷ್ಣ, ಆದರೆ ಭೀಮನಿಗೆ ಆ ಕೀರ್ತಿಯನ್ನ ಭಗವಂತ ಕೊಟ್ರು. ಜರಾಸಂಧನನ್ನ ಭೀಮ ಕೊಂದ ಅನ್ನುವಂಥ ಸುದ್ದಿ ಎಲ್ಲೆಡೆ ಹರಡ್ತಾ ಇದೆ. ಎಲ್ಲರೂ ಭೀಮನ ಗುಣಗಾನವನ್ನ ಮಾಡ್ತಾ ಇದ್ದಾರೆ, ಜೈ ಜಯಕಾರ ಮೊಳಗ್ತಾ ಇದೆ. ಯುಧಿಷ್ಠಿರ ತನ್ನ ತಮ್ಮನನ್ನ ಸ್ವೀಕರಿಸೋದಕ್ಕೆ ಸ್ವಾಗತಿಸಲು ಸಿದ್ಧನಾಗಿ ನಿಂತಿದ್ದಾನೆ. ಕೃಷ್ಣ, ಅರ್ಜುನ, ಭೀಮ ಮೂರು ಜನ ಹೋಗ್ತಾ ಇದ್ದಾರೆ. ಸೊ ಕೃಷ್ಣ ಹೇಳ್ತಾನೆ, ಭೀಮ ಈ ವಿಜಯ ನಿನ್ನದು. ಸೊ ನೀನು ನಿನಗೆ ಸಲ್ಲಬೇಕು ಇದರ ಕೀರ್ತಿ ಅಂತೇಳಿ ಮೊದಲು ಭೀಮನನ್ನು ನಿಲ್ಲಿಸ್ತಾರೆ. ಅದಾದಮೇಲೆ ಅರ್ಜುನ ಕೃಷ್ಣ ತಮಗೆ ಏನು ಗೊತ್ತೇ ಇಲ್ಲ ಅನ್ನುವ ಥರ ಅಲ್ಲಿ ಇರ್ತಾರೆ. ಅಂದರೆ ಕೀರ್ತಿಯನ್ನು ತನ್ನ ಭಕ್ತರಿಗೆ ಕೊಡ್ತಾರೆ. ಎಲ್ಲರೂ ಭೀಮನನ್ನು ಹೊಗಳುವಾಗ ಕೃಷ್ಣ ಕೂಡ ಹೊಗಳ್ತಾರೆ, ಭೀಮ ನೀನು ಮಹಾನ್ ಬಲಶಾಲಿ, ನೀನು ವೀರ ಯೋಧ, ಹಾಗೆ ಅವರು ಕೂಡ ಹೊಗಳ್ತಾರೆ. ಹೀಗೆ ಭಗವಂತ ತನ್ನ ಭಕ್ತರಿಗೆ ಕೀರ್ತಿಯನ್ನು ಕೊಡೋದ್ರಲ್ಲಿ ಯಾವಾಗಲೂ ಮುಂದೆ ಇರ್ತಾರೆ. ಅದಲ್ಲದೆ ನಾವಿಲ್ಲಿ ಒಂದು ವಿಷಯವನ್ನು ಗಮನಿಸಬಹುದು. ಅರ್ಜುನನಿಗೆ ನೀನು ಯುದ್ಧವನ್ನ ಮಾಡು ಅಂತ ಶ್ರೀಕೃಷ್ಣ ಹೇಳ್ತಾರೆ, ಹೊರತು ನೀನು ನನಗೆ ಗೆದ್ದು ತೋರಿಸು ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಗೆಲುವು ಅರ್ಜುನನ ಕೈಯಲ್ಲಿ ಇಲ್ಲ ಅನ್ನೋದು ಕೃಷ್ಣನಿಗೆ ಕೂಡ ಗೊತ್ತಿತ್ತು. ಯಾರು ಗೆಲ್ಬೇಕು ಯಾರು ಸೋಲ್ಬೇಕು ಅನ್ನುವಂಥದ್ದನ್ನ ನಿರ್ಧರಿಸುವನು ಕೃಷ್ಣ ಅಲ್ಲಿ. ಸೊ ನೀನು ಯುದ್ಧ ಮಾಡು, ನೀನು ಪ್ರಯತ್ನ ಮಾಡು, ನೀನು ಪ್ರಯತ್ನ ಪಟ್ಟರೆ ನಿನಗೆ ಅದಕ್ಕೆ ಉತ್ತಮ ಪ್ರತಿಫಲ ಕೊಡುವುದು ನನ್ನ ಕೆಲಸವಾಗುತ್ತೆ, ನೀನು ಪ್ರಯತ್ನ ಮಾಡು ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಈ ಐಹಿಕ ಪ್ರಪಂಚದಲ್ಲಿ ನಾವು ನೋಡ್ತೀವಿ ಪ್ರಯತ್ನಕ್ಕೆ ಬೆಲೆ ಇಲ್ಲ, ಆದರೆ ಯಾರು ವಿಜಯಿ ಆಗ್ತಾರೋ ಅವರನ್ನ ಎಲ್ಲರೂ ಹೊಗಳ್ತಾರೆ ಅಲ್ವಾ. ಈಗ ಯಾವ್ದಾದ್ರು ಮ್ಯಾಚ್ ನಡೀತಾ ಇರುವಾಗ್ಲಷ್ಟೇ, ಯಾರು ಗೆಲ್ತಾರೋ ಅವರನ್ನ ಎಲ್ಲರೂ ಇಂಟರ್ವ್ಯೂ ಮಾಡ್ತಾರೆ, ಹಾಡಿ ಹೊಗಳ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಸೋತವರ ಬಗ್ಗೆ ಯಾರು ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳಕ್ ಹೋಗಲ್ಲ, ಅವ್ರ ಹತ್ರ ಮಾತಾಡಕ್ ಹೋಗಲ್ಲ. ಆಕ್ಚುಲಿ ಗೆದ್ದವರಿಗಿಂತ ಜಾಸ್ತಿ ಸೋತವರಿಂದ ನಾವು ಕಲಿಯಬೇಕಾಗಿರುವಂತ ಪಾಠ ತುಂಬಾ ಇರುತ್ತೆ. ಯಾಕೆ ಸೋತ್ವು, ಸೋಲೋದಕ್ಕೆ ಕಾರಣವೇನು, ಸೊ ಸೋಲಿನವರ ಒಂದು ಆ ಇದರಿಂದ ಅವರ ಆ ಕಥೆಯಿಂದ ನಾವು ಕಲ್ತ್ಕೋಬಹುದು ಮುಂದಿನ ಯಶಸ್ಸು ಹೇಗೆ ಅಂತೇಳಿ. ಆದ್ರೆ ಜನರು ಗೆದ್ದವರನ್ನ ಮಾತ್ರ ಹೊಗಳ್ತಾರೆ, ಆದರೆ ಭಗವಂತ ಹಾಗಲ್ಲ. ಈ ಪ್ರಯತ್ನ ಅಂದ್ರೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮ ಸ್ವಲ್ಪ ಪ್ರಯತ್ನ ಕೂಡ ಭಗವಂತನನ್ನ ಸಂತೃಪ್ತಿಗೊಳಿಸುತ್ತದೆ. ಪ್ರಯತ್ನಕ್ಕೆ ಕೂಡ ಸಂಪೂರ್ಣ ಪ್ರತಿಫಲ ಉಂಟು ಈ ಭಕ್ತಿ ಮಾರ್ಗದಲ್ಲಿ. ಯಾಕಂದ್ರೆ ವಿಜಯ ಅದು ನಮ್ಮ ಕೈಲಿಲ್ಲ, ವಿಜಯವನ್ನ ಭಗವಂತ ತಂದುಕೊಡ್ತಾರೆ. ಆದ್ರೆ ನಾವು ಪಡುವ ಪ್ರಯತ್ನ ಭಗವಂತನನ್ನ ಪ್ರಸನ್ನಗೊಳಿಸುತ್ತದೆ. ಹಾಗೆ ಇಲ್ಲಿ ಅರ್ಜುನನಿಗೆ ಭಗವಂತ ಹೇಳ್ತಾರೆ, ನೀನು ಯುದ್ಧ ಮಾಡಿ, ನೀನು ಕೀರ್ತಿಯನ್ನ ಪಡೆ, ನಿನ್ನ ಶತ್ರುಗಳನ್ನ ನೀನು ಸೋಲಿಸಲಿದ್ಯಾ, ಸಮೃದ್ಧ ರಾಜ್ಯವನ್ನ ನೀನು ಅನುಭವಿಸಲಿದ್ಯಾ, ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ, ನೀನು ನಿಮಿತ್ತ ಮಾತ್ರ ಅನ್ನೋದನ್ನ ತಿಳಿದುಕೋ ಅಂತೇಳಿ. ನಾವು ಭಗವಂತನ ಕೈಯಲ್ಲಿ ನಾವು ಇನ್ಸ್ಟ್ರೂಮೆಂಟ್ ಆಗ್ಬೇಕು, ನಾವೇ ಎಲ್ಲವನ್ನ ಮಾಡ್ತೀವಿ ಅಂತ ನಾವು ತಿಳ್ಕೊಳ್ಳುವಂಥದ್ದಲ್ಲ, ಎಲ್ಲವೂ ಭಗವಂತನ ಇಚ್ಛೆ. ಸೊ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರೆ. ಸೊ ಯಾವಾಗ ಆಗುತ್ತೆ, ನಾವು ನಮ್ಮ ಇಚ್ಛೆ ಪ್ರಕಾರ ನಡೆದ್ರೆ ಮಾತ್ರ. ಭಗವಂತನ ಇಚ್ಛೆ ಪ್ರಕಾರ ನಾವು ನಡೆದಾಗ, ನಮ್ಮ ಪ್ಲಾನು ಭಗವಂತನ ಪ್ಲಾನ್ ಜೊತೆ ಮ್ಯಾಚ್ ಆದಾಗ ನಮ್ಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळ मध्ये आता मी निरोप घेणार आहे, पण जाण्यापूर्वी आजच्या पुण्यतिथी। फुलवंतीबाई झोडगे सामाजिक कार्यकर्त्या यांच्या आज पुण्यतिथी। गुलाबदास ब्रोकर गुजराती साहित्यिक कथालेखन आणि समीक्षेसाठी विशेष प्रसिद्ध असणारे पद्मश्री यांची पुण्यतिथी आजच। मार्गारेट एबॉट भारतीय अमेरिकन गोल्फर यांची पुण्यतिथी आजच्याच दिवशी। या होत्या आजच्या पुण्यतिथीने। यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही एकत्र वेणुधुनी 90.4 FM KLE कनसु। नमस्कार
1: ಎಲ್ಲರಿಗೂ, ನಮಸ್ಕಾರ, ಬೆಳಗಿನ ಶುಭೋದಯಗಳು. ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು KLE ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 KLE ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 KLE ಔಷಧೀಯ ಜ್ಞಾನ ಸರಣಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 KLE ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 to 1:00 ಗಂಟೆಯವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ, 1:00 to 1:30 KLE ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 KLE ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ, 4:30 to 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ, 5:00 to 7:35 KLE ಮ್ಯೂಸಿಕಲ್ ಯೂನಿಯನ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 8:00 KLE ಮ್ಯೂಸಿಕಲ್ ಯೂನಿಯನ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 to 8:15 KLE ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ, ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳು ಮತ್ತು ಅವುಗಳಿಗೆ ಆಯುರ್ವೇದ ಚಿಕಿತ್ಸೆಯ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸಾ ಡಾಕ್ಟರ್ ಉಮಾ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಮೇಡಮ್, ತಮಗೆ ಸ್ವಾಗತ ಅಂಡ್ ನಮಸ್ಕಾರ.
1: ಧನ್ಯವಾದಗಳು ಮಂಜುನಾಥ್ ಅವರೇ.
0: ಇವತ್ತಿನ ಕಾರ್ಯಕ್ರಮದ ವಿಷಯ, ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳು ಮತ್ತು ಅವುಗಳಿಗೆ ಆಯುರ್ವೇದ ಚಿಕಿತ್ಸೆ ನಡೀರಿ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರುವ ಪ್ರಮುಖ ರೋಗಗಳು ಯಾವುವು, ಅದ್ರ ಬಗ್ಗೆ ತಿಳಿಸಿ.
1: ಮೊಟ್ಟ ಮೊದಲಿಗೆ ಮಂಜುನಾಥ್ ಅವರಿಗೆ ನಾನು ಒಂದು ಆಯುರ್ವೇದ ಶ್ಲೋಕದೊಂದಿಗೆ ಹೇಳಲಿಕ್ಕೆ ಬಯಸ್ತೀನಿ.
0: ಖಂಡಿತ ಖಂಡಿತ.
1: ಹಿತಬುಕ್ ಮಿತಬುಕ್ ಅಂತ ಕೇಳಿರ್ಬಹುದು ನೀವು. ಅಂದರೆ ಹಿತವಾದ ಮಿತವಾದ ಆಹಾರ ಸೇವನೆ, ಅದು ಅದರ ಜೊತೆಗೆ ಮುಖ್ಯವಾಗಿ ಆಹಾರ ಸೇವನೆಯ ಜೀರ್ಣವಾದ ನಂತರ ಸೇವಿಸತಕ್ಕಂತ ನೀರು, ಋತುಚರ್ಯ ಪಾಲನೆ ಮಾಡುವುದು, ಯೋಗಗಳನ್ನು ನಿಯಮಾನುಸಾರವಾಗಿ ಮಾಡುವುದು. ಯಾರು ಮಾಡ್ತಾನೆ ಅವನಿಗೆ ಸ್ವತಃ ಆಯುಷ್ಯವಾಗಿ ಬದುಕ್ತಾನೆ ಅಂತ ಆಯುರ್ವೇದ ಹೇಳುತ್ತೆ. ಇದು ಎಲ್ಲ ಕಾಲಕ್ಕೂ ಸತ್ಯ, ಅಂದರೆ ಬೇಸಿಗೆಗಾಲ ಆಗಿರ್ಬಹುದು, ಚಳಿಗಾಲ ಆಗಿರ್ಬಹುದು. ಆದರೆ ಮಳೆಗಾಲ ಬಂತಂದ್ರೆ ಇದಕ್ಕೆ ತುಂಬಾನೇ ಮಹತ್ವ ಕೊಡಬೇಕು. ಯಾಕಂದ್ರೆ ಮಳೆಗಾಲ ಅಂದ ತಕ್ಷಣ ತಂಪು, ತಂಪಾದ ವಾತಾವರಣ ಎಲ್ರಿಗೂ ಇಷ್ಟ. ಆ ತಂಪ ವಾತಾವರಣ ಜೊತೆಗೆ ಮಳೆಗಾಲ ರೋಗಗಳನ್ನ ಹರಡುವ ಕಾಲ ಅಂತ ಹೇಳ್ಬಹುದು. ಸೊ ನೀವ್ ಹೇಳಿದಾಗೆ ನಮ್ಮ ಇಂದಿನ ವಿಷಯ ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳು, ಚಿಕಿತ್ಸೆ, ಅದರ ಕುರಿತಾಗಿ ನಾನು ಮಾತಾಡಲಿದ್ದೇನೆ. ನನ್ನ ಹೆಸರು ಉಮಾ ಶೆಟ್ಟಿ, ವರ್ಕಿಂಗ್ ಇನ್ KLE ಆಯುರ್ವೇದ ಹಾಸ್ಪಿಟಲ್. ಸೊ ಇವತ್ತು ನಾವು ಮಳೆಗಾಲದ ಆರೋಗ್ಯದ ಪರೀಕ್ಷೆಯ ಕಾಲ ಆಗಿದ್ದು, ಅದರಲ್ಲಿ ನಾವು ಯಾವ ತರ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂಬುದನ್ನಾಗಿ ಹೇಳಲಿಕ್ಕೆ ನಮ್ಮ KLE ವೇಣುಧರನಿಗೆ ಹೇಳಿಕೆ ಬಯಸ್ತೇನೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.
0: ಅದೇ ಪ್ರಮುಖವಾದ ರೋಗಗಳು ಈ ಮಳೆಗಾಲದಲ್ಲಿ ಅತಿ ಹೆಚ್ಚು ಟ್ರೆಂಡಿಂಗ್ ಅಂತ ಹೇಳ್ಬೋದು, ಯಾವುದು ಜಾಸ್ತಿ
1: ಟ್ರೆಂಡಿಂಗ್ ಅಂದ ತಕ್ಷಣ ನೋಡಿ, ಈಗ ಎಲ್ಲರ ಮನೆಯಲ್ಲೂ ಮಳೆಗಾಲ ಸ್ಟಾರ್ಟ್ ಆಗ್ತಿ ಶೀತ ಕೆಮ್ಮ. ಓಕೆ, ಸೊ ಮೊದಲನೇದಾಗಿ ನಾವು ಹೇಳ್ಬೋದು ಶೀತ ಕೆಮ್ಮು ನೆಗಡಿ ಅಂತ. ನೆಕ್ಸ್ಟ್ ಗಂಟಲು ನೋವು, ದೆನ್ ಜೀರ್ಣಾಂಗ ಸಮಸ್ಯೆಗಳು, ಓಕೆ, ಊಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾಗಿರಬಹುದು, ಜ್ವರ ಆಗಿರಬಹುದು, ಸಾಂಕ್ರಾಮಿಕ ರೋಗಗಳು. ಸಾಂಕ್ರಾಮಿಕ ರೋಗಗಳು ಅಂದರೆ ಜ್ವರ, ಮಲೇರಿಯಾ, ಡೆಂಗು, ಇವೆಲ್ಲವೂ ಮಳೆಗಾಲದಲ್ಲಿ ಬರ್ತಕ್ಕಂಥ ಸಾಮಾನ್ಯ ರೋಗಗಳು ಮುಖ್ಯವಾಗಿ.
0: ಅಂತ ಸಂದರ್ಭದಲ್ಲಿ ಈಗ ಈ ಗಂಟಲು ನೋವು, ಶೀತ, ಕೆಮ್ಮು, ನೆಗಡಿ, ಬನ್ನಿ, ಇದಕ್ಕೆ ಆಯುರ್ವೇದದಲ್ಲಿ ಏನೆಲ್ಲ ಮನೆಯಿಂದನೇ ಚಿಕಿತ್ಸೆ ಏನ್ ಮಾಡಬಹುದು, ಆಚೆ ಕೇಳುಗರಲ್ಲಿ ಇದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಯಾಕಂದ್ರೆ ಈಗ ಯಾರು ಕೇಳುಗರು ಇರ್ತಾರೆ ಅವರಲ್ಲಿ ಇದು ಶೀತ, ನೆಗಡಿ, ಕೆಮ್ಮು ಅಥವಾ ಗಂಟಲು ನೋವು ಅದರಿಂದ ಬಳಲುತ್ತಿರ್ತಾರೆ, ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ?
1: ನಾನು ಚಿಕಿತ್ಸೆ ಬರೋಕ್ಕಿಂತ ಮುಂಚೆ ಬೇಸಿಗೆಗಾಲದಲ್ಲಿ ಆರಾಮಾಗಿದ್ವಿ, ಮಳೆಗಾಲ ಸ್ಟಾರ್ಟ್ ಆದಾಗ ಶೀತ ಕೆಮ್ಮ ನೆಗಡಿ ಬರುತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಯಾಕಾಗುತ್ತಪ್ಪ ಅಂದರೆ ಒಂದು ಆಯುರ್ವೇದ ದೃಷ್ಟಿಕೋನ ನಾನು ಹೇಳಲಿಕ್ಕೆ ಬಯಸ್ತೇನೆ.
0: ಖಂಡಿತ.
1: ನಿಮ್ಗೆ ಗೊತ್ತು ಆಯುರ್ವೇದದಲ್ಲಿ ತ್ರಿದೋಷ ಸಿದ್ಧಾಂತ ಅಂತ ಹೇಳ್ತೀವಿ, ವಾತ ಪಿತ್ತ ಕಫ ಅಂತ ಹೇಳ್ತೀವಿ. ಎಲ್ರಿಗೂ ಗೊತ್ತು, ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಆಯುರ್ವೇದ ಗೊತ್ತಿರೋದ್ರಿಂದ ಅವರೆಲ್ಲರೂ ಮಾತಾಡ್ತಾರೆ. ಸೊ ಅದು ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ, ವಾತದಲ್ಲಿ ಹೆಚ್ಚಳ ಆಗುತ್ತೆ, ಕಫದಲ್ಲಿಯೂ ಕೂಡ ಹೆಚ್ಚಾಗುತ್ತೆ. ಎಲ್ರಿಗೂ ತಿಳಿದ ಹಾಗೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗುತ್ತೆ. ಈ ತೇವಾಂಶ ಹೆಚ್ಚಾಗುವುದರಿಂದ ಶೀತ, ಕೆಮ್ಮು, ನೆಗಡಿ ಸಾಮಾನ್ಯವಾಗಿ ಜನರಲ್ಲಿ ಕಂಡು ಬರುತ್ತೆ. ಆದ್ರೆ ಕೆಲವೊಂದು ಜನರಲ್ಲಿ ಕಂಡು ಬರೋದಿಲ್ಲಲ್ಲ, ನಮ್ಗೆ ಯಾಕೆ ಬರುತ್ತೆ ಅಂತ ಒಂದು ಪ್ರಶ್ನೆ ಉಂಟಾಗುತ್ತೆ. ಯಾಕಂತಂದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತದೆ. ಕೆಲವೊಬ್ಬರಲ್ಲಿ ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿನ ತಾತ್ಕಾಲಿಕವಾಗಿ ಮಳೆಗಾಲಕ್ಕೋಸ್ಕರ ಅಲ್ಲಿವರೆಗೆ ತಾತ್ಕಾಲಿಕ ಕುಂದುತ್ತೆ. ಸೊ ಅದರಿಂದಾಗಿ ಶೀತ, ಕೆಮ್ಮ, ನೆಗಡಿ ಹೆಚ್ಚಾಗುತ್ತೆ. ಸೊ ಇವಾಗ ನೀವು ಕೇಳಿದ್ರೆ ಏನ್ ಚಿಕಿತ್ಸೆ ಅಂತ ಹೇಳಿ. ಸೊ ಚಿಕಿತ್ಸೆ ಅಂತ ಬಂದಾಗ ಆಯುರ್ವೇದದಲ್ಲಿ ನಾವು ಅದನ್ನು ಆಹಾರ ಪದ್ಧತಿ, ವಿಹಾರ ಪದ್ಧತಿ, ವಿಹಾರ ಅಂತಂದ್ರೆ ಹೇಗಿರ್ಬೇಕು, ನಾವು ಏನೆಲ್ಲ ಪಾಲನೆ ಮಾಡಬೇಕು ಅಂತ ಹೇಳಿ ಮಹತ್ವ ಕೊಡ್ತೀವಿ. ಆಹಾರಕ್ಕಾಗಿ ಬಂದಾಗ ಶೀತ, ಕೆಮ್ಮು, ಮೊದಲೇ ವಾತಾವರಣದಲ್ಲಿ ತೇವಾಂಶ ತಂಪಾದು ಹೆಚ್ಚಾಗಿದೆ. ಸೊ ಮೊದಲಿಗೆ ಬರೋದು ತಂಪಾದ ವಸ್ತುಗಳನ್ನು ಸೇವಿಸಬಾರದು. ತಂಪಾದ ವಸ್ತುಗಳು ಅಂತಂದ್ರೆ ಇವಾಗ ನೋಡಿ ಬೇಸಿಗೆಗಾಲದಲ್ಲಿ ಎಲ್ಲರೂ ಫ್ರಿಜ್ ಓಪನ್ ಮಾಡಿ ನೀರು ಕುಡಿತಾ ಇರ್ತಾರೆ. ಸೊ ಕೆಲವೊಂದ್ ಜನ ಅದೇ ಅಭ್ಯಾಸನ ಕಂಟಿನ್ಯೂ ಮಾಡ್ತಾರೆ,
0: ಮಣ್ಣಿನ ಗಡಿಗೆ ನೀರು,
1: ಮಣ್ಣಿನ ಗಡಿಗೆ ನೀರಾಗಿರ್ಬೋದು. ಸೊ ಅದಕ್ಕೋಸ್ಕರ ಫಸ್ಟ್ ಅದನ್ನ

0: ಬೇಕಪ್ಪ, ಏನ್ ಮಾಡ್ಬೇಕು? ಸಿಂಪಲ್, ಎಲ್ರೂ ಅಡಿಗೆ ಮನೇಲಿ ಹೋದ ತಕ್ಷಣ ಸಿಗೋದೇನಪ್ಪ ಅಂತಂದ್ರೆ ಅರಿಶಿನ, ಮೊಟ್ಟ ಮೊದಲಿಗೆ ಅರಿಶಿನ, ಅದರ ಜೊತೆಗೆ ಕರಿಮೆಣಸು. ಆಮೇಲೆ ಯಾರ ಮನೆ ಮುಂದಾದ್ರೂ ನೋಡಿ ನೀವು, ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಪೂಜೆ ಮಾಡೋದಾಗಿರ್ಬೋದು ಅಥವಾ ಯಾರ ಮನೆ ಎಂಟ್ರಿ ಮಾಡಿದ್ರು ಕೂಡ, ನಿಮಗೆ ಮೊಟ್ಟ ಮೊದಲಿಗೆ ಸಿಗುವ ಆಯುರ್ವೇದ ಔಷಧಿ ಅಂತಂದ್ರೆ ತುಳಸಿ. ಸೊ ಆ ತುಳಸಿ, ಅರಿಶಿನ, ಕರಿಮೆಣಸು ಎಲ್ಲವನ್ನು ಹಾಕಿ ಕಷಾಯವನ್ನು ಮಾಡಿ ಅವರು ಕುಡಿದ್ರೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಅಟ್ ಲೀಸ್ಟ್ ವಾರದಲ್ಲಿ ಯಾರಿಗೆ ನೆಗಡಿ ಕೆಮ್ಮ ಇದೆ ಅವರು ಡೈಲಿ ಒಂದು 7 ಡೇಸ್ ಆದ್ರೂ ತಗೋಬಹುದು. ನೆಗಡಿ ಕೆಮ್ಮ ನಾವಿಲ್ಲ ನಾವೇನ್ ಮಾಡ್ಬೇಕು ಅಂತ ಒಂದು ಪ್ರಶ್ನೆ ಬಂದಾಗ, ಯಾರಿಗೆ ಇಲ್ಲ ಅವರು ವಾರದಲ್ಲಿ ಒಂದ್ ಸರ್ತಿ ಅಥವಾ 2 ಸರ್ತಿ, ಅದರಿಂದ ಅವ್ರು ಏನಾಗುತ್ತಪ್ಪ, ಅದರಿಂದ ಅವ್ರು ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಬಹುದು. ಸೊ ಮತ್ತೇನಾದ್ರೂ ಇದಕ್ಕಿಂತ ಜಾಸ್ತಿ ಕಷಾಯಗಳ ಬಗ್ಗೆ ವಿವರಣೆ ಬೇಕಾದಲ್ಲಿ ನಮ್ಮ ಕೇಳಿ ಆಯುರ್ವೇದ ಆಸ್ಪತ್ರೆ ಶಾಪುರ್ಗೆ ಬಂದ್ರೆ ಅವ್ರಿಗೆ ವಿವರಣೆಯಲ್ಲಿ ನಾವು ಇದನ್ನ ಹೇಳ್ಕೊಡ್ತೇವೆ.
1: ಈಗ ಶೀತ, ನೆಗಡಿ, ಗಂಟಲು ನೋವು, ಅದ್ರ ಬಗ್ಗೆ ಡಿಸ್ಕಷನ್ ಆಯ್ತು. ಡೆಂಗು ಮತ್ತು ಮಲೇರಿಯಾ ಮಳೆಗಾಲದಲ್ಲಿ ಹೆಚ್ಚಾಗಲು ಕಾರಣವೇನು? ಈಗ ಅದು ಒಂದಿದೆ,
0: ಹೌದು, ಸರ್ವೇ ಸಾಮಾನ್ಯ ಜ್ವರ, ವೈರಲ್ ಫೀವರ್ ಅಂತ ಹೇಳ್ತೀವಿ ಮಲೇರಿಯಾ, ಡೆಂಗು. ಸೊ ಮಳೆ ನೀರು, ಮಳೆ ನೀರು ಬಂದಾಗ ಹರಿದು ಹೋಗೋದು ತುಂಬಾ ಮುಖ್ಯ. ಮಳೆ ನೀರು ಹರಿದು ಹೋಗದೆ ಒಂದು ಜಾಗದಲ್ಲಿ ಸಂಗ್ರಹವಾದರೆ, ತಗ್ಗು ದಿನ್ನಿ ಪ್ರದೇಶಗಳಲ್ಲಾಗಿರ್ಬಹುದು, ತೊಟ್ಟಿಗಳಾಗಿರ್ಬಹುದು, ಅಥವಾ ಇವಾಗ ನಾವು ಪಾಟ್ ಅಂತ ಹೇಳ್ತೀವಿ ಅದರಲ್ಲಿ ತುಂಬಾ ದಿನ ಸಂಗ್ರಹಣೆ ಆದರೆ ಆ ವಾತಾವರಣ ಮತ್ತೆ ವಾತಾವರಣದಲ್ಲಿ ಇರ್ತಕ್ಕಂತ ತೇವಾಂಶ ಸೊ ಈ ಸೊಳ್ಳೆಗಳಿಗೆ ಸೂಕ್ತವಾದ ವಾತಾವರಣ ಕೊಡುತ್ತೆ. ಸೊ ಆ ವಾತಾವರಣದಲ್ಲಿ ಈ ಸೊಳ್ಳೆಗಳು ಚೆನ್ನಾಗಿ ಬೆಳೆಯುತ್ತವೆ. ಸೊ ಆವಾಗ ಡೆಂಗು ಅಂತ ಏನ್ ಹೇಳ್ತೀವಿ, ಆ ಸೊಳ್ಳೆಗಳು ಹೆಚ್ಚಾಗಿ ಬೆಳಗಿನ ಹೊತ್ತು ಕಚ್ಚುತ್ತವೆ. ಆಮೇಲೆ ಮಲೇರಿಯಾಗೆ ಸಂಬಂಧಪಟ್ಟಂತ ಸೊಳ್ಳೆಗಳು ರಾತ್ರಿ ಹೊತ್ತು ಹೆಚ್ಚಾಗಿ ಅವು ಜನರನ್ ಅಟ್ಯಾಕ್ ಮಾಡ್ತವೆ ಅಂತ ಹೇಳ್ಬೋದು. ಸೊ ಮೇನ್ ಅಂತಂದ್ರೆ ನೀರು ಸಂಗ್ರಹಣೆ ಕ್ರಮ ಸೂಕ್ತ ಇರದೇ ಹೋದರೆ ಅಥವಾ ಮಳೆ ನೀರು ತುಂಬಾ ದಿನ ಒಂದೇ ಜಾಗದಲ್ಲಿ ಸಂಗ್ರಹಣೆ ಆಗಿದ್ರೆ ಅವುಗಳಿಗೆ ವಾತಾವರಣ ಸಿಗೋದ್ರಿಂದ ಆ ಸೊಳ್ಳೆಗಳ ಹೆಚ್ಚಾಗೋದ್ರಿಂದ ಡೆಂಗು ಮಲೇರಿಯಾ ಹೆಚ್ಚಾಗುತ್ತೆ.
1: ಮೇಡಮ್, ನೀವು ಹೇಳಿದ್ರೆ ನೀರು, ಏಕೆಂದ್ರೆ ಶರೀರ ಶೇಕಡಾ 70% ನೀರೇ ಇದೆ, ಅಂತ ಸಂದರ್ಭದಲ್ಲಿ ನೀರಿನ ಸೇವನೆ ಬಹಳ ಮುಖ್ಯ. ನೀವು ಆರಂಭದಲ್ಲಿ ತಮ್ಮ ಉತ್ತರದಲ್ಲಿ ಹೇಳಿದ್ರೆ ನೀರನ್ನ ಕುದಿಸಿ ಆರಿಸಿ ಸೇವಿಸಬೇಕು. ಹೇಗೆ ಕುದಿಸಬೇಕು ಅಂತ ಈ ಪ್ರಶ್ನೆ ಯಾಕೆ ಅಂದ್ರೆ, ನಾರ್ಮಲಿ ಜನ ಗ್ಯಾಸ್ ಮೇಲೆ ನೀರು ಇಡ್ತಾರೆ, ಸ್ವಲ್ಪ ಬಿಸಿ ಮಾಡಿ ಆವಾಗ ಗರಂ ಆಯ್ತಪ್ಪ ಆರಿಸಿ ಅದನ್ನೇ ಕುಡಿತಾರೆ. ಇದು ಕ್ರಮ ಕರೆಕ್ಟ್? ಅದ್ರ ಬಗ್ಗೆ ಹೇಳಿ, ಕರೆಕ್ಟ್ ಆಗಿ ಹೇಗಿರಬೇಕು ಅಂತ.
0: ಕರೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ ಕುದಿ ಬರಬೇಕು
1: ನೋಡಿ,
0: ಜಸ್ಟ್ ಬಿಸಿ ಆಗ್ಬಾರ್ದು, ಕುದಿ ಬರಬೇಕು. ಅಂದಾಗ ಬಾಯ್ಲಿಂಗ್ ಟೆಂಪರೇಚರ್ ಅಂತ ಹೇಳ್ತೀವಿ, ಆ ಬಾಯ್ಲಿಂಗ್ ಟೆಂಪರೇಚರ್ ರೀಚ್ ಆದಾಗ ಅದರಲ್ಲಿ ಇರ್ತಕ್ಕಂತ ಕ್ರಿಮಿಗಳ ನಾಶ ಆಗುತ್ತೆ. ಜಸ್ಟ್ ಬಿಸಿ ಆಯ್ತಪ್ಪ ಸಾಕು, ನಾವು ಗ್ಯಾಸ್ ಸ್ವಲ್ಪ ಉಳಿಸ್ಬೇಕಪ್ಪ ಅಂತ ಅನ್ಕೊಂಡ್ ಮಾಡಿದ್ರೆ ಅದ್ ನೀವು ಬಿಸಿ ಮಾಡಿ ಕುಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ, ಅಲ್ಲಿ ಬಾಯ್ಲ್ ಆಗ್ತಾ ಇರ್ಬೇಕು ನೀರು, ಅಂತ ನೀರನ್ನೇ ಸೇವಿಸಬೇಕು. ಆಮೇಲೆ ಇನ್ನು ಮುಖ್ಯವಾಗಿ ಸಿಂಪಲ್ ಆಗಿ ಅವರು ಆ ಕುದಿತಕ್ಕಂತ ನೀರದಲ್ಲಿ ದಿನಾಲು ಒಂದ್ 4-5 ತುಳಸಿ ದಳ ಹಾಕಿದ್ರೆ ಪ್ರತಿ ಮನೆಯವರು ಅದನ್ನು ಕುಡಿದ್ರೆ ಅವರ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ, ಕೆಮ್ಮು ನೆಗಡಿ ಅಂತ ಕಾಯಿಲೆಗಳು ಬರೋದಿಲ್ಲ.
1: ಈ ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚಿಸಬೇಕು ಅದರ ಬಗ್ಗೆ ಖಂಡಿತ ಡಿಸ್ಕಸ್ ಮಾಡೋಣ. ಅದರಿಗಿಂತ ಮುಂಚೆ ತಲೆನೋವು, ಗಂಟಲು ನೋವು, ಶೀತ, ನೆಗಡಿ ಬಗ್ಗೆ ಮಾತನಾಡಿದ್ವಿ, ಪಚನ ಕ್ರಿಯೆ ಅಂಡ್ ಜೀರ್ಣಕ್ರಿಯೆ, ಅದರಿಂದ ಬಹಳ ಮಳೆಗಾಲದಲ್ಲಿ ವಾಂತಿ ಭೇದಿನೂ ಜಾಸ್ತಿ, ಯಾಕೆ, ಹೇಗೆ ಅದನ್ನ ಏನ್ ಮಾಡ್ಬೋದು?
0: ಯಾಕೆ ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಊಟ ಮಾಡಿದ್ದ ಸರಿಯಾಗಿ ಪಚನ ಆಗ್ಲೇಬೇಕು, ಪಚನ ಆದ್ರೇನೆ ಅದರಿಂದ ನಮಗೆ ಶಕ್ತಿ ಬರುತ್ತೆ ಅಂತ ಹೇಳಿ. ಬಟ್ ಪಚನ ಆಗ್ಲಿಕ್ಕೆ ಮುಖ್ಯವಾದದ್ದು ಅಗ್ನಿ ಅಂತ ಹೇಳ್ತೀವಿ. ಸೊ ಅಗ್ನಿ ಈ ವಾತಾವರಣದಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಪ್ಪ ಕಡಿಮೆ ಆಗುತ್ತೆ ಅಂತಂದ್ರೆ ಅದಕ್ಕೂ ಕೂಡ ಈ ವಾತಾವರಣದಲ್ಲಿ ಹೆಚ್ಚಾದ ತೇವಾಂಶ, ವಾತಾವರಣದಲ್ಲಿ ಇರ್ತಕ್ಕಂತ ತಂಪು ಗುಣದಿಂದ ಅಗ್ನಿ ಕಡಿಮೆ ಆಗುತ್ತೆ ಅಥವಾ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ, ಜೀರ್ಣಶಕ್ತಿ ಕಡಿಮೆ ಆದ ಸಂದರ್ಭದಲ್ಲಿ ನೀವು ಅತಿಯಾದ ಆಹಾರ ಸೇವನೆ ಅಥವಾ ಗುರು ಆಹಾರ ಸೇವನೆ. ಗುರು ಆಹಾರ ಸೇವನೆ ಅಂದ್ರೆ ಏನಪ್ಪ, ಈಗ ನಮ್ಗೆಲ್ರಿಗೂ ಸಾಮಾನ್ಯ ಜನಕ್ಕೆ ಅರ್ಥ ಆಗ್ಬೇಕಂತಂದ್ರೆ ಹುಗ್ಗಿ ತಗೋರಿ, ಹೋಳಿಗೆ ತಗೋರಿ, ಪ್ರತಿ ಹಬ್ಬದ ಸಂದರ್ಭದಲ್ಲಿ ನಮ್ಮದು ಮುಖ್ಯವಾದ ಆಹಾರ ಅದು. ಸೊ ಇವೆಲ್ಲ ಅಗ್ನಿ ಅಥವಾ ನಮ್ಮ ಜೀರ್ಣಾಂಗಕ್ಕೆ ಪಚನ ಕ್ರಿಯೆಗೆ ಸಂಬಂಧಪಟ್ಟಾಗಿ ಸರಿಯಾಗಿ ಆಗೋದಿಲ್ಲ. ಅದು ಮಳೆಗಾಲದಲ್ಲಿ ತನ್ನಿಂತಾನೆ, ಮೀನ್ಸ್ ವಾತಾವರಣಕ್ಕನುಗುಣವಾಗಿ ಅಗ್ನಿಯಲ್ಲಿ ಚೂರು ಕಡಿಮೆ ಆಗುತ್ತೆ, ಅದರ ಶಕ್ತಿ ಕುಂದುತ್ತೆ. ಅಂತ ಸಂದರ್ಭದಲ್ಲಿ ಈ ತರ ಗುರು ಗುಣ ಇರತಕ್ಕಂತ ಆಹಾರ ಸೇವನೆ ಮಾಡಿದ್ರೆ ಅದು ಇನ್ನೂ ಹದಗೆಡುತ್ತೆ. ಅದು ಒಂದು. ಇನ್ನು ಜಂಕ್ ಫುಡ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ಪಚನ ಶಕ್ತಿ ಅನ್ನೋದು ಏನಿದೆ ಅದು ಕಡಿಮೆ ಆಗಿದೆ, ಅಂತದ್ರಲ್ಲಿ ನೀವು ಜಂಕ್ ಫುಡ್ ಕೊಡೋದು, ಗುರು ಗುಣ ಇರತಕ್ಕಂತ ಆಹಾರಗಳ ಸೇವನೆ ಮಾಡೋದು, ಅದರಿಂದ ಜೀರ್ಣಾಂಗದ ಸಮಸ್ಯೆಗಳು ಉಂಟಾಗುತ್ತವೆ. ಸೊ ಯಾವಾಗ ಅದು ಜೀರ್ಣಕ್ರಿಯೆ ಸರಿಯಾಗೋದಿಲ್ಲ, ಆಹಾರ ಪಚನ ಸರಿಯಾಗೋದಿಲ್ಲ, ಆವಾಗ ದೇಹದ ಒಂದು ಕೆಲಸ ಏನಪ್ಪ ಅಂತ, ಯಾವುದು ಸರಿ ಇಲ್ಲ ಅಂದ್ರೆ ದೇವರು ಅದೇ ತರ ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ, ಯಾವುದು ಸರಿ ಇಲ್ಲ ಅದನ್ನು ಹೊರಗೆ ಹಾಕಪ್ಪ ಅಂತ ಹೇಳಿ. ಸೊ ಯಾವ ತರ ಹೊರಗೆ ಹಾಕಬೇಕು, ಆಯ್ದರ್ ಅತಿಸಾರ ಅಥವಾ ವಾಂತಿ ರೂಪದಲ್ಲಿ ಹೊರಗಡೆ ಹೋಗುತ್ತೆ.
1: ಈಗ ಈ ಮಳೆಗಾಲದಲ್ಲಿ ಈ ಅಜೀರ್ಣದ ಬಗ್ಗೆ ನೀವು ಹೇಳಿದ್ರಿ, ಜೀರ್ಣ ಶಕ್ತಿ ಕಮ್ಮಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಆಹಾರ ಮುಖ್ಯವಾಗುತ್ತೆ. ಯಾವ ರೀತಿ ಆಹಾರ ಮಳೆಗಾಲದಲ್ಲಿ

0: ಇನ್ ಜನರಲ್ ಸೇವಿಸಬೇಕು.
1: ಸಾಮಾನ್ಯವಾಗಿ ಇನ್ ಜನರಲ್ ಅಂತ ಬಂದಾಗ ತಮ್ಮ ಮುಖ್ಯ ಪಾತ್ರ ಇರೋದು ಅಗ್ನಿದು. ಸೊ ಅಗ್ನಿ ಅನುಸಾರವಾಗಿ ಅವರ ಜೀರ್ಣ ಶಕ್ತಿ ಅನುಸಾರವಾಗಿ ಆಹಾರ ಸೇವನೆ, ಇದು ಮೊದಲನೆಯದು. ಎರಡನೇದು ಲಘು ಆಹಾರ. ಲಘು ಆಹಾರ ಅಂತಂದ್ರೆ ಏನಪ್ಪ, ಲಘು ಆಹಾರ ಅಂತಂದ್ರೆ ನಾವು ಸೇವಿಸಿದ ಆಹಾರವು ಸರಿಯಾಗಿ ಜೀರ್ಣಕ್ರಿಯೆಗೆ ಒಳಪಡಬೇಕು. ಅದಕ್ಕೆ ನಿಮ್ಗೆ ಉದಾಹರಣೆಯಾಗಿ ಹೇಳ್ಬೇಕಂತಂದ್ರೆ ಬೇಯಿಸಿದ ಅಕ್ಕಿಯಿಂದ ಮಾಡಿದಕ್ಕಂತ ಕಿಚಡಿ ಆಗಿರಬಹುದು, ಅಥವಾ ಉಪ್ಪಿಟ್ಟು. ಸರ್ವೇ ಸಾಮಾನ್ಯವಾಗಿ ನಾವು ತಿಂಡಿಯಲ್ಲಿ ತಿಂತೀವಿ ಆ ಉಪ್ಪಿಟ್ಟು. ಅದನ್ನ ಈ ತರ ಮಾಡ್ಬೇಕಾದ್ರೆ ಅದರಲ್ಲಿ ಜೀರಿಗೆಗಳನ್ನ ಒಂಚೂರು ಹೆಚ್ಚಾಗಿ ಉಪಯೋಗಿಸೋದು. ಆ ಜೀರಿಗೆಗಳೆಲ್ಲ ನಮ್ಮ ಜೀರ್ಣಾಂಗಕ್ಕೆ ಶಕ್ತಿಯನ್ನು ಒದಗಿಸುತ್ತವೆ. ಸೊ ಆ ತರದ ಆಹಾರಗಳನ್ನು ಸರಿಯಾದ ವೇಳೆಯಲ್ಲಿ ಆಹಾರ ಸೇವನೆ ಮಾಡಬೇಕು. ಹಸು ಆದ ವೇಳೆಯಲ್ಲೇನೆ ಆಹಾರ ಸೇವನೆ ಮಾಡೋದು. ಹಸು ಇಲ್ಲ ಅಂದ್ರೂ ಕೂಡ ಊಟದ ಟೈಮ್ ಆಗದೆ ಅನ್ಕೊಂಡು ಊಟ ಮಾಡಿದ್ರೆ ಜೀರ್ಣಾಂಗ ಶಕ್ತಿ ಮತ್ತೆ ಹದಗೆಡುತ್ತೆ. ಈ ತರದ ಸಿಂಪಲ್ ಸಿಂಪಲ್ ಅವರು ಫಾಲೋ ಮಾಡಿದ್ರೆ ಅವರು ತಮ್ಮ ಜೀರ್ಣಾಂಗ ಶಕ್ತಿಯನ್ನು ಸರಿಯಾಗಿ ಕಾಪಾಡಿಕೊಳ್ಬಹುದು.
0: ಡಾಕ್ಟರ್ ಮೇಡಮ್, ನೀವು ಉಪ್ಪಿಟ್ಟು, ಉಪ್ಪಿಟ್ಟಿನಲ್ಲಿ ಜೀರಿಗೆ ಬಗ್ಗೆ ಹೇಳಿದ್ರು.
1: ಹೌದು,
0: ಈಗ ಜೀರಿಗೆ ಪಚನ ಶಕ್ತಿ ಹೆಚ್ಚು ಮಾಡುತ್ತೆ. ಈಗ ಅಡುಗೆ ಮನೆಯಲ್ಲಿ ನಾನು ಹೋದಾಗ ಅಡುಗೆ ಮನೆಯಲ್ಲಿ ಇರೋ ಔಷಧಿಗಳು, ಇದನ್ನ ನಾನು ಹೇಳಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ, ಆದ್ರೆ ವೈದ್ಯರಾದ ನೀವು ಆಯುರ್ವೇದದಲ್ಲಿ ಇದಾಗಿದ್ರೆ ಯಾವೆಲ್ಲ ಇದೆ? ಜೀರಿಗೆ ಆದ್ರೂ ಆಯ್ತು, ಮುಂದೆ ಯಾವೆಲ್ಲ ಇದೆ?
1: ಅಡಿಗೆ ಮನೆ ಹೋಗಿ ನೀವು ನಿಮ್ಮ ಮಸಾಲೆ ಡಬ್ಬ ಅಂತ ಹೇಳ್ತೀವಲ್ಲ ನಾವು ಮಂಜುನಾಥ್ ಅವರೇ, ಆ ಮಸಾಲೆ ಡಬ್ಬ ಓಪನ್ ಮಾಡಿದಾಗ ಸಿಗತಕ್ಕಂಥ ಎಲ್ಲ ಮಸಾಲೆ ಪದಾರ್ಥಗಳು, ಅಂದ್ರೆ ಅರಿಶಿನ ಆಗಿರಬಹುದು, ಜೀರಿಗೆ ಆಗಿರಬಹುದು, ಇಂಗು, ಮೆಣಸು, ಲವಂಗ, ದಾಲ್ಚಿನಿ, ಇವೆಲ್ಲವೂ ನಮ್ಮ ಜೀರ್ಣಾಂಗಕ್ಕೆ ಹೊಂದುತ್ತವೆ. ಅಂದ್ರೆ ಜೀರ್ಣಾಂಗ ಶಕ್ತಿಯನ್ನು ಕಾಪಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತವೆ. ಆದರೆ ಇವುಗಳ ಪ್ರಮಾಣ, ಯಾವ ರೀತಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ. ಪಿತ್ತ ಪ್ರಕೃತಿಯವರಿಗಾದ್ರೆ ಚೂರು ಕಷ್ಟ ಆಗುತ್ತೆ. ಯಾವುದರಿಂದ ಕಷ್ಟ ಆಗುತ್ತೆ? ಕರಿ ಮೆಣಸು ಅವರಿಗೆ ಒಗ್ಗೋದಿಲ್ಲ. ಸೊ ಈ ಇದರ ಸಂಪೂರ್ಣ ಮಾಹಿತಿ ಅವರು ಪಡಿಬೇಕಂತಂದ್ರೆ ಸೂಕ್ತ ಆಯುರ್ವೇದ ತಜ್ಞರಿಂದ ಅದರ ಮಾಹಿತಿಯನ್ನು ಪಡೆದುಕೊಂಡು ಯೂಸ್ ಮಾಡಬೇಕು. ಸೊ ಅದಕ್ಕೆ ಸಂಪೂರ್ಣ ಮಾಹಿತಿ ಬೇಕಂತಂದ್ರೆ ನಮ್ ಕೇಳಿ ಆಯುರ್ವೇದ ಹಾಸ್ಪಿಟಲ್ ಬರಬೇಕು. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸ್ವಸ್ಥವೃತ ವಿಭಾಗವೂ ಇದೆ. ಅವರು ಇದರ ಆಹಾರ ಪದ್ಧತಿ ಸರಿಯಾದ ಕ್ರಮಾನು ನೀಡ್ತಾರೆ. ಆಮೇಲೆ ನಾವು ಈ ರೆಸ್ಪಿರೇಟರಿ ಡಿಸಾರ್ಡರ್ ಏನ್ ಮಾತಾಡಿದ್ವಿ ಅಲ್ಲ ಮಂಜುನಾಥ್ ಅವರೇ, ಶೀತ, ಕೆಮ್ಮು, ಗಂಟಲು, ಅದಕ್ಕೆ ಆದ ಸ್ಪೆಷಾಲಿಟಿ ಒಪಿಡಿ, ರೆಸ್ಪಿರೇಟರಿ ಒಪಿಡಿ ಅಂತಾನೆ ಇದೆ. ಅಲ್ಲೂ ಕೂಡ ಅವರು ಬಂದು ಸರಿಯಾದ ಮಾಹಿತಿಯನ್ನು ತಗೊಳ್ಬಹುದು.
0: ಉತ್ತಮ. ದೇಹದ ರೋಗದಿಂದ, ಅಂದ್ರೆ ಮಳೆಗಾಲದಲ್ಲಿ ಎಸ್ಪೆಷಲಿ ಈಗ ಅದೇ ಟಾಪಿಕ್, ದೂರ ವಿಡಲು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಲು ಏನ್ ಮಾಡಬೇಕು, ಅದ್ ಪ್ರಶ್ನೆ.
1: ರೋಗ ನಿರೋಧಕ ಶಕ್ತಿ ಇದು ತುಂಬಾ ಮುಖ್ಯ ಅಲ್ವಾ. ಸೊ ನೀವು ಚೆನ್ನಾಗಿದ್ದೀರಾ, ಎಲ್ಲಾ ಮಾಡ್ತಾ ಇದ್ದೀರಾ, ಆದ್ರೆ ನಿಮ್ ದೇಹದ ಶಕ್ತಿನೇ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮನೋಬಲ ಇದೆ, ಪರವಾಗಿಲ್ಲ, ಮನೋಬಲ ಹೆಚ್ಚಿದ್ರೂ ಕೂಡ ಮನುಷ್ಯ ಹೋರಾಡಬಹುದು. ಅದ್ರ ಜೊತೆಗೆ ಆ ಮನೋಬಲನೂ ಈ ರೋಗ ನಿರೋಧಕ ಶಕ್ತಿಯಲ್ಲಿ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಸೊ ಮನೋಬಲ ಇದ್ದದ್ದು ಮಾನಸಿಕ ಇದಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಇನ್ನು ಶರೀರದ ಹೇಗೆ ನಾವು ಜಾಸ್ತಿ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಬೆಳಗ್ಗೆ ದಿನಾಲು ಲಘು ವ್ಯಾಯಾಮ ಎಲ್ಲರೂ ಕಂಪಲ್ಸರಿ ಮಾಡ್ಲೇಬೇಕಂತ ಹೇಳ್ಬಹುದು. ಮಳೆಗಾಲದಲ್ಲಿ ಇದಂತೂ ಕಂಪಲ್ಸರಿ ಲಘು ವ್ಯಾಯಾಮ, ತಮ್ಮ ಶಕ್ತಿಯನ್ನು ಮೀರಿ ಜಾಸ್ತಿ ಮಾಡಬಾರ್ದು. ಒಂದು, ದೆನ್ ಪ್ರಾಣಾಯಾಮ, ಧ್ಯಾನ, ಆಹಾರ ಪದ್ಧತಿಯ ಸೇವನೆ. ಈ ಮುಂಚೆ ಏನ್ ಹೇಳಿದ್ವಿ ನಾವು, ಅದು ಆಹಾರ ಪದ್ಧತಿಯ ಸೇವನೆ ಕ್ರಮ ಫಾಲೋ ಮಾಡಬೇಕು. ತಮ್ಮ ದೇಹದ ಸೌಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಸೊ ಈ ಎಲ್ಲ ಆಹಾರ ಕ್ರಮಗಳಿಂದ ಅವ್ರು ರೋಗ ನಿರೋಧಕ ಶಕ್ತಿ, ಆಹಾರ ಪದ್ಧತಿ ಆಗಿರ್ಬೋದು, ವಿಹಾರ ಪದ್ಧತಿ ಅಂತಂದ್ರೆ ಮಳೆಗಾಲದಲ್ಲಿ ಹೊರಗಡೆ ಓಡಾಡಬೇಕಾದ್ರೆ ನೋಡ್ಕೊಂಡು ಓಡಾಡ್ಬೇಕು. ನೋಡ್ಕೊಂಡು ಅಂದ್ರೆ ಮಳೆಗಾಲ ನೀರಲ್ಲಿರ್ತಕ್ಕಂತ ಈ ತೊಟ್ಟಿಗಳಾಗಿರ್ಬೋದು ಅದರಲ್ಲಿ ಹೋಗೋದನ್ನ, ಅಥವಾ ನೀರ್ ಮಳೆಗಾಲದಲ್ಲಿ ಓಡಾಡೋದನ್ನು, ಅಥವಾ ಡೈರೆಕ್ಟ್ ಏನ್ ಹೇಳ್ತೀವಿ ನಾವು, ತಂಪಾದ ಗಾಳಿ, ತಂಪಾದ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗಬಾರ್ದು ಅವರು. ಸೊ ಈ ತರ ವಿಹಾರ ಪದ್ಧತಿ ಅಂತ ನಾವು ಹೇಳ್ಬೋದು. ಅದಲ್ಲದೆ ರಸಾಯನಗಳಂತ ಬರ್ತವೆ ಆಯುರ್ವೇದದಲ್ಲಿ. ಸೊ ಆ ರಸಾಯನಗಳ ಸೇವನೆಯಿಂದ ಅವರು ತಮ್ಮ ಶರೀರದ ಆರೋಗ್ಯ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬಹುದು.
0: ಬಹಳ ಉತ್ತಮವಾಗಿ ಹೇಳಿದ್ರಿ. ಅಲ್ಲೇ ಒಂದು ಪಾಯಿಂಟ್ ಏನಂದ್ರೆ ಮಕ್ಕಳಿಗೆ, ಈಗ ಆ ಮಕ್ಕಳು ಅವ್ರದೇ ಆದ ಒಂದು ಎನ್ವೈರನ್ಮೆಂಟ್ ನಲ್ಲಿ ಇರ್ತಾರೆ, ಅವರಿಗೆ ಇದು ಮಾಡು ಅಂದ್ರೆ ಮಾಡುದಿಲ್ಲ, ಅದನ್ನ ಬಿಟ್ಟು ಬೇರೆದೇ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಈ ಮಳೆಗಾಲದಲ್ಲಿ ಯಾವ ರೀತಿ ಕಾಳಜಿ ವಹಿಸಬಹುದು ಅದರ ಬಗ್ಗೆ ತಿಳಿಸಿ.
1: ಮಕ್ಕಳು ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲರೂ ಹೆಚ್ಚಾಗಿ ಕಾಳಜಿ ವಹಿಸ್ತಾರೆ. ಆದರೆ ಮಕ್ಕಳು ಹಠ ಹಿಡಿತಾರೆ ಅಂತ ಹೇಳಿ, ಇಲ್ಲಮ್ಮ ನಾನು ಮಳೆಯಲ್ಲಿ ಹೊರಗೆ ಹೋಗ್ಬೇಕು, ನಾನು ಆಟ ಆಡ್ಬೇಕು. ಸೊ ಅವ್ರಿಗೆ ಅದನ್ನ ಸರಿಯಾಗಿ ಉದಾಹರಣೆ ಮುಖಾಂತರ ಮುಖ್ಯವಾಗಿ ತಿಳಿಸ್ಕೊಡ್ಬೇಕು. ಇಲ್ಲ, ಈ ತರ ನೀರು ನಿಂತಿರುತ್ತೆ, ಆ ನೀರಲ್ಲಿ ಸೊಳ್ಳೆಗಳಿರುತ್ತೆ, ಆ ಸೊಳ್ಳೆ ಕಚ್ಚೋದ್ರಿಂದ ಈ ತರ ಮಲೇರಿಯಾ ಆಗಿರ್ಬೋದು, ಡೆಂಗು ಆಗಿರ್ಬೋದು, ಜ್ವರ ಬರುತ್ತೆ, ಹೀಗೆ ಬಂತಂದ್ರೆ ನಿಮ್ ಸ್ಕೂಲ್ ತಪ್ಪುತ್ತೆ. ಸೊ ಅದಕ್ಕೆ ಆ ತರ ಎಲ್ಲ ಮಾಡಬಾರ್ದು. ಒಂದು, ಅವ್ರ ಸ್ವಚ್ಛತೆಯನ್ನು ಕೂಡ ನಾವು ನಿಗಾ ವಹಿಸ್ಬೇಕು. ಆಮೇಲೆ ತೇವಾಂಶ, ಮಳೆ ಇರೋದ್ರಿಂದ ಬಟ್ಟೆ ಒಣಗೋದಿಲ್ಲ. ಸೊ ಸರಿಯಾದ ಬಟ್ಟೆಗಳನ್ನು ಕೂಡ ಅವ್ರಿಗೆ ನಾವು ಹಾಕೋದು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಸ್ಕೂಲ್ ಅಂತೂ ಮಳೆಗಾಲದಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರ ಸ್ಕೂಲ್ ಬ್ಯಾಗ್ ಗಳು ಒದ್ದೆ ಆಗಿರ್ಬೋದು, ಅಥವಾ ಅವ್ರ ಶೂಸ್ ಒದ್ದೆ ಆಗಿರ್ಬೋದು, ಅವ್ರ ಸಾಕ್ಸ್ ಗಳು ಒದ್ದೆ ಆಗಿರ್ಬೋದು. ಸೊ ಅದನ್ನೆಲ್ಲ ಮೊದಲನೆಯದಾಗಿ ಹಾಕ್ಬಾರ್ದು, ಮೀನ್ಸ್ ಸರಿಯಾಗಿ ಒಣಗಿಸಿ ಬಿಟ್ಟು ಹಾಕ್ಬೇಕು. ಆಮೇಲೆ ಬಿಸಿನೀರನ್ನು

0: ಕುಡಿಲಿಕ್ಕೆ ಕೊಡ್ಬೇಕು. ಮೀನ್ಸ್ ಅವ್ರ ಏನು ವಾಟರ್ ಬಾಟಲ್ ಅಂತ ಹೇಳ್ತೇವೆ ಅದರಲ್ಲಿ ಕುದಿಸಿ ಆರಿಸಿ ಬಿಟ್ಟಂತ ನೀರನ್ನೇ ಹಾಕಿ ಕೊಟ್ಟು ಕಳಿಸ್ಬೇಕು. ಶಾಲೆಯಲ್ಲಿ ಬೇರೆ ನೀರನ್ ಕುಡಿಬೇಡಿ ಅಂತ ಅವ್ರಿಗೆ ಜ್ಞಾನ ಮುಟ್ಟಿಸ್ಬೇಕು. ನಾವು ಈ ತರ ಚಿಕ್ಕ ಪುಟ್ಟ ಸಲಹೆಗಳೊಂದಿಗೆ ಅವರ ಜ್ಞಾನವನ್ನು ಹೆಚ್ಚಿಸಬೇಕು. ಅವ್ರಿಗೂ ಕೂಡ ಲಘುವಾದ ಆಹಾರ, ಲಘು ವ್ಯಾಯಾಮ ಇವಾಗಲೇ ಹೇಳ್ಕೊಡ್ಬೇಕು. ಸೊ ಇದರಿಂದ ಅವರ ಆರೋಗ್ಯವನ್ನು ನಾವು ಕಾಪಾಡಬಹುದು. ಅವ್ರಿಗೂ ಕೂಡ ನೀವು ತುಳಸಿ ಕಷಾಯ, ಶುಂಠಿ ಕಷಾಯ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅಂತಂದ್ರೆ ಒಂದು 20 ml ಅಥವಾ 30 ml ದಿನಾಲು ಬೆಳಗ್ಗೆ ಕೊಟ್ರೆ ಅವರು ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು.
1: ಮೇಡಮ್, ತಮ್ಮ ಉತ್ತರದಲ್ಲಿ ವ್ಯಾಯಾಮದ ಬಗ್ಗೆ ಹೇಳಿದ್ರಿ. ಸಾಮಾನ್ಯವಾಗಿ ವ್ಯಾಯಾಮ ಅಂತ ಬಂದ ತಕ್ಷಣ ಕೆಲವೊಬ್ರು ವಾಕಿಂಗು, ರನ್ನಿಂಗು, ಈಜು, ಜಿಮ್ಮು ಅಂತ ಹೇಳ್ತಾರೆ. ಆದ್ರೆ ಮಳೆಗಾಲದಲ್ಲಿ ಅದೇ ಒಂದು ಕಾರಣ ತಗೊಂಡು ಇವತ್ ಮಿಸ್ ಅಂತ, ಅಂತ ಸಂದರ್ಭದಲ್ಲಿ ಏನ್ ಮಾಡಬಹುದು ಅದನ್ನ ಹೇಳ್ಬೋದಾ?
0: ಅದೇ ನಾನು ಹೇಳಿದೆಲ್ಲ, ಮಳೆಗಾಲದಲ್ಲಿ ತಂಪಾದ ವಾತಾವರಣಕ್ಕೆ ಮೊದಲನೇದಾಗಿ ಎಕ್ಸ್ಪೋಸ್ ಆಗಬಾರ್ದು. ಅಂತ ಸಂದರ್ಭದಲ್ಲಿ ನೀವು ವಾಕಿಂಗ್ ಆಗಲಿ ಇದಾಗಲಿ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನೀವು ಮನೆಯಲ್ಲೇನೆ ನಿಮ್ಮ ಹಾಲ್ ಆಗಿರ್ಬಹುದು, ಇದಾಗಿರ್ಬಹುದು, ಅಲ್ಲೇ ನೀವು ವಾಕಿಂಗ್ ಮಾಡಬಹುದು. ಪ್ರಾಣಾಯಾಮ ಅಂದ್ರೆ ಅನುಲೋಮ ವಿಲೋಮ ಮಾಡಿರಬಹುದು, ಲೂಸ್ನಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಸಂದಗಳನ್ನ ಲೂಸ್ ಮಾಡ್ತಕ್ಕಂತ ಸ್ಪೆಸಿಫಿಕ್ ಎಕ್ಸಸೈಸ್ ಗಳಿರುತ್ತೆ, ಅದನ್ನೆಲ್ಲ ಅವರು ಮಾಡಬಹುದು.
1: ಈಗ ಏಕೆಂದ್ರೆ ಈಗ ಈ ಸ್ಪೆಸಿಫಿಕ್ ಆಗಿ ಮಳೆಗಾಲದಲ್ಲಿ ಅಂತ ಏನಾದರೂ ವ್ಯಾಯಾಮ ಇದೆ?
0: ಸ್ಪೆಸಿಫಿಕ್ ಅಂತೇನಿಲ್ಲ, ದಿನಾಲು ಮಾಡ್ತಕ್ಕಂತ ವ್ಯಾಯಾಮಗಳೇ ಕೂಡ ಅದನ್ನೇ ಪ್ರಮಾಣ ಕಡಿಮೆ ಆಗಿರಬೇಕು, ಅತಿಯಾಗಿರಬಾರ್ದು ಅಷ್ಟೇ.
1: ಈಗ ಸಾಮ್ರಾಣಿ ಮತ್ತು ಧೂಪವನ್ನ ಹಚ್ಚುವುದು ಆಯುರ್ವೇದದಲ್ಲಿ ಏಕೆ ಮುಖ್ಯ, ಅದು ಮಳೆಗಾಲದಲ್ಲಿ, ಇದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಇದು ಆಯುರ್ವೇದದಲ್ಲಿ ಹೇಳಿದರೆ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೂ ಕೂಡ ಇದು ಸಾಮ್ರಾಣಿಗೆ ಅದರದೇ ಆದ ಮಹತ್ವವಿದೆ. ಅದರದೇ ಆದ ಮಹತ್ವ ಯಾಕಿದೆಯಪ್ಪ ಅಂತಂದ್ರೆ ಮುಖ್ಯವಾಗಿ ಸಾಮ್ರಾಣಿ ಆಗಿರ್ಬೋದು. ಈ ಸಾಮ್ರಾಣಿಯಲ್ಲಿ ಏನಿರುತ್ತೆ, ಸಾಮ್ರಾಣಿ ಜೊತೆಗೆ ಗುಗ್ಗುಳು, ಬೇವು, ಕೆಲವೊಬ್ರು ಲವಂಗ ಅಥವಾ ಈ ಬೇರೆ ಬೇರೆ ಅರಗು ಅಂತ ಹೇಳಿ ಎಲ್ಲ ಹೇಳ್ತಾರೆ, ಅದನ್ನೆಲ್ಲ ಯೂಸ್ ಮಾಡಿ ಸಾಮ್ರಾಣಿಯನ್ನೇ ಹಾಕ್ತಾರೆ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ವಾತಾವರಣ ಶುದ್ಧ ಆಗುತ್ತೆ. ಸೊ ಈ ಮಳೆಗಾಲದಲ್ಲಿ ವಾತಾವರಣ ಕೂಡ ಕಲುಷಿತಗೊಂಡಿರುತ್ತೆ. ಸೊ ಅದು ಇನ್ನೊಂದು ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶ ತಂಪನ್ನು ಇದು ತೆಗೆದು ಹಾಕುತ್ತೆ. ಒಂದು ಸಾಮ್ರಾಣಿಯಲ್ಲಿರ್ತಕ್ಕಂಥ ಸುಹಾಸನೆ ಮನಸ್ಸಿಗೆ ಮುದ ನೀಡುತ್ತೆ. ಸೊ ಮನಬಲ ಹೆಚ್ಚುತ್ತೆ. ಒಂದು ಅಂದ್ರೆ ಶುಷ್ಕತೆ ವಾತಾವರಣದಲ್ಲಿ ಉಂಟಾಗುತ್ತೆ. ಸೊ ಅದಕ್ಕೆ ಸಾಮ್ರಾಣಿ ಹಾಕೋದು ಒಳ್ಳೇದು, ದಿನಾಲು ಹಾಕಿದ್ರೆ ಅಂತೂ ತುಂಬಾ ಒಳ್ಳೇದು.
1: ಖಂಡಿತ. ವಿವಿಧ ರೋಗಗಳ ಬಗ್ಗೆ ಮಾತನಾಡಿದ್ವಿ, ಶೀತ, ನೆಗಡಿ, ಕೆಮ್ಮು, ಗಂಟಲು ನೋವು, ಬೇದಿ, ಚರ್ಮದ ಬಗ್ಗೆ ಮಾತನಾಡೋಣ. ಮಳೆಗಾಲದಲ್ಲಿ ಯಾವೆಲ್ಲ ಚರ್ಮದ ಸಮಸ್ಯೆಗಳು ಬರ್ತವೆ, ಅದನ್ನ ಹೇಗೆ ತಡೆಗಟ್ಟಬಹುದು?
0: ಮಳೆಗಾಲ ಚರ್ಮ ಅಂದ ತಕ್ಷಣ ಈ ವಾತಾವರಣ ನಮ್ಮ ಅಂಗಗಳಲ್ಲಿ ಮೊದಲನೆಯದಾಗಿ ಅಂದ್ರೆ ಕಾಂಟ್ಯಾಕ್ಟ್ ಬರೋದು, ಎಕ್ಸ್ಪೋಸ್ ಆಗೋದಂತಂದ್ರೆ ಚರ್ಮ. ಸೊ ಅದಕ್ಕೆ ಮಳೆಗಾಲದಲ್ಲಿ ಕೂಡ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ಸೊ ಯಾಕಂತಂದ್ರೆ ಮಳೆಗಾಲದಲ್ಲಿ ನಾವು ಎಲ್ರಿಗೂ ಅವ್ರದೇ ಆದಂತ ಒಂದು ಆಸೆ ಎಲ್ಲ ಇರುತ್ತೆ, ಬಟ್ಟೆ ಕನ್ಸನಾಗಿ. ಓಕೆ, ಸೊ ಅದ್ರ ಮುಖಾಂತರನೇ ಅವ್ರು ತಮ್ಮ ಚರ್ಮವನ್ನು ಕಾಪಾಡ್ಕೊಳ್ತಿರ್ತಾರೆ. ಸೊ ಈ ಇಂತಹ ಸಂದರ್ಭದಲ್ಲಿ ಅವರು ಮಳೆಗಾಲದಲ್ಲಿ ಶುದ್ಧವಾದಂತ ಸರಿಯಾಗಿ ಒಣಗಿದಂತ ಬಟ್ಟೆಗಳನ್ನು ಹಾಕೋಬೇಕು. ಹಾಕೊಲ್ದೆ ಹೋದರೆ ಅಂತ ಮುಖ್ಯವಾಗಿ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಅಥವಾ ಕೆರೆತ, ಚರ್ಮದ ಕೆರೆತ ರೋಗಗಳು ಹೆಚ್ಚಾಗುತ್ತೆ. ಆಮೇಲೆ ಇದು ಚರ್ಮದ ತುರಿತ, ಅದರ ಜೊತೆಗೆ ಡ್ಯಾಂಡ್ರಫ್ ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ದಿನಾಲು ಋತು ಸ್ನಾನ ಮೀನ್ಸ್ ಬೆಚ್ಚಗಿನ ಉಗುರು ಬೆಚ್ಚಗಿನ ನೀರಿನಲ್ಲಿ ಬಿಸಿಯಾದ ನೀರಿನಲ್ಲಿ ಸ್ನಾನ ಮಾಡೋದು, ಆಮೇಲೆ ಸ್ನಾನ ಮಾಡಬೇಕಾದ್ರೆ ಉಪ್ಪು ಸ್ವಲ್ಪ ಅರಿಶಿನಗಳನ್ನ ಹಾಕಿ ದಿನಾಲು ಸ್ನಾನ ಮಾಡೋದ್ರಿಂದ ಅವರು ತಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು.
1: ಮೇಡಮ್, ತಮ್ಮ ಉತ್ತರದಲ್ಲಿ ಆರಂಭದಲ್ಲಿ ಋತುಚರ್ಯ ಅಥವಾ ದಿನಚರ್ಯದ ಬಗ್ಗೆ ಹೇಳಿದ್ರೆ ಒಂದು ಐಡಿಯಲ್ ದಿನಚರ್ಯ, ಇದು ಕೊರೋನಾ ಮಹಾಮಾರಿ ಆದ ತಕ್ಷಣ ಅದು ಆಯುರ್ವೇದದಲ್ಲಿ ಬಹಳ ಇಂಟ್ರೆಸ್ಟ್ ಜನರಿಗೆ ಬಂತು. ಯಾಕೆಂದ್ರೆ ಅಲ್ಲಿ ಎಲ್ಲಾ ಆನ್ಸರ್ಸ್ ಇದೆ, ಎಲ್ಲ ರೋಗಗಳಿಗೆ ಒಂದು ಇದಿದೆ ಅಂತ ಪರಿಹಾರ ಇದೆ. ಅಂತ ಸಂದರ್ಭದಲ್ಲಿ ಐಡಿಯಲ್ ದಿನಚರ್ಯ ಹೇಗಿರಬೇಕು, ಇತ್ತೀಚಿನ ದಿನಗಳಲ್ಲಿ ಅದು ಎಷ್ಟು ಹಾಳಾಗಿದೆ, ಆ ದಿನಚರ್ಯ ಹಾಳಾಗಿರುವ ಕಾರಣದಿಂದ ಲೈಫ್ ಸ್ಟೈಲ್ ಡಿಸಾರ್ಡರ್, ಜೀವನ ಶೈಲಿಯಿಂದ ಆಗೋ ರೋಗಗಳು ಬಹಳಷ್ಟು ಜಾಸ್ತಿ ಆಗಿದೆ. ಅಂತ ಸಂದರ್ಭದಲ್ಲಿ ದಿನಚರ್ಯ ಎಷ್ಟು ಮುಖ್ಯ, ಅಂಡ್ ಹೇಗಿರಬೇಕು ದಿನಚರ್ಯ, ಅದರ ಬಗ್ಗೆ?
0: ಆಯುರ್ವೇದದಲ್ಲಿ ಬರೀ ದಿನಚರ್ಯ ಋತುಚರ ಅಷ್ಟೇ ಇಲ್ಲ, ಈವನ್ ರಾತ್ರಿಚರ್ಯನು ಹೇಳಿದ್ದಾರೆ. ರಾತ್ರಿಚರ್ಯ ಹಾಗೂ ಇದೆ, ಋತುಚರ್ಯ ದಿನಚರ್ಯ. ಋತುಚರ್ಯ ಅಂತಂದ್ರೆ ನಮ್ಗೆ ಗೊತ್ತು, ಋತುಗಳು, ವರ್ಷ ಋತು, ಅದು ಆ ಋತು ಅಂತ ಆ ಋತುಗನುಸಾರವಾಗಿ ಹೇಳಿದ್ದಾರೆ. ದಿನಚರ್ಯ ಅಂತಂದ್ರೆ ದಿನಾಲು ಒಬ್ಬ ವ್ಯಕ್ತಿ ಫಾಲೋ ಮಾಡ್ತಕ್ಕಂತಹ ವಿಧಾನಗಳು. ಸೊ ಋತುಚರ ಈ ವರ್ಷ ಋತು, ನಾ ಹೇಳಿದ ಹಾಗೆ ವರ್ಷ ಋತುದಲ್ಲಿ ತೇವಾಂಶ ಹೆಚ್ಚಾಗಿರುತ್ತೆ. ಸೊ ತಂಪಾದ ವಾತಾವರಣ ಇರುತ್ತೆ. ಸೊ ಅದಕ್ಕೆ ನಾವೆಲ್ಲ ಎಕ್ಸ್ಪೋಸ್ ಆಗಬಾರ್ದು. ಅದೇ ಸಿ ಮುಂಚೆ ಏನೇನ್ ಮಾತಾಡಿದ್ವಿ ಅಲ್ಲ, ಅದನ್ನೇ ಆಹಾರ ಪದ್ಧತಿ ವಿಹಾರ ಪದ್ಧತಿಗಳಾಗಿ ವಿಂಗಡಿಸಿದ್ದಾರೆ. ಸೊ ಆಹಾರ ಪದ್ಧತಿ ಅಂತಂದ್ರೆ ಲಘು ಆಹಾರ ಆಗಿರ್ಬೇಕು, ಬಿಸಿ ಬಿಸಿಯಾದ ಆಹಾರ ಆಗಿರ್ಬೇಕು, ತಂಪಾದ ಆಹಾರ ಪದ್ಧತಿ ಪದ್ಧತಿಯನ್ನ ಸೇವನೆಯ ಪದ್ಧತಿಯನ್ನು ನಿಲ್ಲಿಸಬೇಕು. ಈ ತರಹದ ಆಹಾರ ವಿಹಾರ ಪದ್ಧತಿ ಅಂತ ಬಂದ್ರೆ ಮಳೆಗಾಲದಲ್ಲಿ ಹೊರಗಡೆ ಜಾಸ್ತಿ ಓಡಾಡಬಾರ್ದು, ಜನ ಜಾಸ್ತಿ ಇರತಕ್ಕಂತಹ ಪ್ರದೇಶಗಳಲ್ಲಿ ಹೋಗಬಾರ್ದು. ಯಾಕಂದ್ರೆ ಈ ಕೆಮ್ಮು ನೆಗಡಿ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಇರೋದ್ರಿಂದ ಅದು ಒಬ್ಬರಿಗೊಬ್ಬರಿಗೆ ಹರಡುವ ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಇವಾಗ ಮಾಸ್ಕ್ ಏನ್ ಕೋವಿಡ್ ಅಲ್ಲಿ ಜಾಸ್ತಿ ಐತಲ್ಲ, ಅದನ್ನ ಇವಾಗೂ ಮಳೆಗಾಲದಲ್ಲಿ ಫಾಲೋ ಮಾಡೋದು ತುಂಬಾ ಮುಖ್ಯವಾದದ್ದು. ಸೊ ಈ ತರ ಇನ್ನೂ ವಿಸ್ತಾರವಾಗಿ ಬೇಕಂತಂದ್ರೆ ಅವರು ನಮ್ಮ ಕೇಳಿ ಆಯುರ್ವೇದ ಆಸ್ಪತ್ರೆಗೆ ಬಂದ್ರೆ ಅವ್ರಿಗೆ ದಿನಚರ್ಯ ಏನು ಯಾವ ತರ ಫಾಲೋ ಮಾಡಬೇಕು, ಇವನ್ ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ. ಸೊ ಅದ್ರ ಬಗ್ಗೆ ಅವರು ಬಂದು ವಿಸ್ತಾರವಾಗಿ ಅದನ್ನು ತಿಳ್ಕೋಬಹುದು. ನಾನು ರಾತ್ರಿಚರ್ಯ ಅಂತ ಹೇಳಿದೆ. ಓಕೆ, ರಾತ್ರಿಚರ್ಯ ಯಾಕೆ ಹೇಳ್ದೇಪ್ಪ ಅಂತಂದ್ರೆ ನೀವೇ ಹೇಳಿದ್ರಿ, ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗಿದೆ ಅಂತ ಹೇಳಿ. ಇವಾಗೆಲ್ಲ ಮುಂಚೆ ಎಲ್ಲ ಹೆಂಗ್ರೆ 10 ಗಂಟೆಗೆ ಎಲ್ಲರೂ ಮಲಗ್ತಾ ಇದ್ರು, ಇವಾಗ ಹಂಗಲ್ಲ, 10 ಗಂಟೆ ಮೇಲೆ ಎಲ್ಲರದು ಊಟ ಸ್ಟಾರ್ಟ್ ಆಗುತ್ತೆ. ಊಟ ಸ್ಟಾರ್ಟ್ ಆಗಿ ಆಮೇಲೆ ಅವ್ರು ಮಲಗೋದು 12 ಆಗುತ್ತೆ, ಊಟ ಆದ ತಕ್ಷಣ ಮಲಗ್ತಾರೆ. ಸೊ ಊಟ ಮಾಡಿದಂತ ಊಟ ಪಚನ ಆಗ್ಲಿಕ್ಕೆ ಅಲ್ಲಿ ವೇಳೆನೇ ಇಲ್ಲ, ಊಟ ಮಾಡಿದ ತಕ್ಷಣ ಮಲಗ್ಬಿಡುದು. ಸೊ ಮಾಡಿದಂತ ಊಟ ಏನಿದೆ ಸರಿಯಾಗಿ ಪಚನ ಆಗೋದಿಲ್ಲ. ಬೆಳಗ್ಗೆ ಏಳೋದು ಯಾವಾಗ, ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮಲ್ಲಿ ಏಳಿ ಅಂತ ಹೇಳಿದ್ದಾರೆ, ಸೂರ್ಯೋದಯಕ್ಕಿಂತ ಜಸ್ಟ್ ಮುಂಚೆ ನೀವು ಎದ್ದೇಳ್ಬೇಕು ಅಂತೇಳಿ. ಇವರು ಸೂರ್ಯ ಮಧ್ಯಾಹ್ನ ನೆತ್ತೆ ಮೇಲೆ ಬಂದ ಮೇಲೆ ಹೇಳ್ತಾರೆ. ಸೊ ಆಹಾರ ಕ್ರಮ ಆಯ್ತು, ಜೀರ್ಣಕ್ರಮ ಆಯ್ತು, ಎಲ್ಲವೂ ಉಲ್ಟಾ ಆಗಿ ಇದೆ ಇಲ್ಲಿ. ಸೊ ಅದರಿಂದ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ಅನ್ನೋದು ನಮ್ಮ ಈ ಜಗತ್ತಿನಲ್ಲಿ ಅನ್ಬೋದು ಅಥವಾ ನಮ್ಮ ಈ ಜನತೆಯಲ್ಲಿ ಲಗ್ಗೆ ಇಡ್ತಾ ಇದೆ. ಅದು
1: ರಾತ್ರಿಚರ್ಯದ ಬಗ್ಗೆ ನೀವು ಹೇಳಿದ್ರಿ, ನಾನು ಮೊನ್ನೆ ತಾನೇ ಓದಿದೆ, ಅತಿ ಶೀಘ್ರದಲ್ಲಿ ಆಯುರ್ವೇದದಲ್ಲಿ ಆಹಾರ ಸೇವಿಸಬೇಕು, ರಾತ್ರಿ ಆಹಾರ ಸನ್ಸೆಟ್ ಕಿತ ಅಂದ್ರೆ ಸೂರ್ಯಾಸ್ತಕ್ಕಿಂತ ಮುಂಚೆ ಅಥವಾ ಸೂರ್ಯಾಸ್ತ ಆದ ಅರ್ಧ ತಾಸಿನಲ್ಲಿ ಆಹಾರ ಸೇವನೆ ಮಾಡ್ಕೋಬೇಕು ಅಂತ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಯಾಕೆ ಆ ತರ ಹೇಳ್ತಾರೆ, ಇನ್ನೊಂದು ಮಂಜುನಾಥ ಅವರೇ, ನೀವು ಜೈನ ಮುನಿಗಳಾಗಿರ್ಬೋದು ಅಥವಾ ಜೈನ ಸಂಪ್ರದಾಯದಲ್ಲಿ ವಾಸ ಅಂತ ಕರೀತಾರೆ ಈ ಸೈಡ್ ಉತ್ತರ ಕನ್ನಡದವ್ರು, ಗೊತ್ತಿರಬೇಕು ವಾಸ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಯಾಕಪ್ಪ ಅಥವಾ ಈಗ ನೀವೇನು ಹೇಳಿದ್ರಿ ಸೂರ್ಯಾಸ್ತ ಆದ ತಕ್ಷಣ ಮಾಡಬೇಕು ಆಮೇಲೆ ಮಲಗೋದ್ರೊಳಗೆ ಈ ತರ ಅಂತ ಹೇಳಿ, ಯಾಕಂತಂದ್ರೆ ಅದರ ಹಿಂದಿರ್ತಕ್ಕಂಥ ವೈಜ್ಞಾನಿಕ ಕಾರಣ ಏನಂದ್ರೆ, ನೀವು ಬೇಗ ಆಹಾರ ಸೇವನೆ ಮಾಡಿದ್ರೆ ನೀವು ಮಲಗೋದು 1-10 ಗಂಟೆ ಆದರೂ ಕೂಡ ಅಲ್ಲಿ 2-3 ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ. ಆ ಕಾಲಾವಕಾಶದಲ್ಲಿ ನೀವು ಮಾಡಿದಂತ ಆಹಾರ ಏನಿದೆಯಲ್ಲ, ಸೇವಿಸಿದ ಆಹಾರ ಸರಿಯಾಗಿ ಜೀರ್ಣಕೊಳ್ಳುತ್ತೆ, ಆಮೇಲೆ ನಿಮಗೆ ಸರಿಯಾಗಿ ನಿದ್ದೆ ಬರುತ್ತೆ. ಸೊ ಇದರಿಂದಾಗಿ ನಿಮ್ಮ ಜೀವನ ಶೈಲಿ ಅನ್ನೋದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸಂಜೆ ಅಥವಾ ಸೂರ್ಯಾಸ್ತ ಆದ ತಕ್ಷಣ 8 ಗಂಟೆ ಒಳಗಡೆ ಒಬ್ಬ ಮನುಷ್ಯನ ಊಟ ಆಗಿರಬೇಕು. ತೀರಾ ಲೇಟ್ ಅಂದ್ರೂ ಕೂಡ 9 ಗಂಟೆ ಒಳಗಡೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರ ಊಟ ಮುಗಿಸಿರಬೇಕು.
1: ಇನ್ನೊಂದು, ಎಲ್ಲರೂ ಈಗ ಏನಾದರೂ ಹೊಸ ಅಳವಡಿಸ್ಕೋಬೇಕಂದ್ರೆ ಇಂಟರ್ನೆಟ್ ನಲ್ಲಿ ಒಂದು ಟ್ರೆಂಡ್ ಆಗಿ ಬಂದ್ಬಿಡುತ್ತೆ, ಆ ಟ್ರೆಂಡ್ ಅನ್ನ ಫಾಲೋ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಈಗ ಓದಿದ್ದೇನೆ ವಾಕ್ ಆಫ್ಟರ್ ಮೀಲ್ಸ್ ಅಂತ. ಆದ್ರೆ ಆಯುರ್ವೇದದಲ್ಲಿ ಅದು ಬಹಳ ಮುಂಚಿನಿಂದನೇ ಇತ್ತು, ಶತಪಾವಲಿ ಅಂತ ನಾನು ಕೇಳ್ಪಟ್ಟಿದ್ದೇನೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಅದೇ ಸರ್ವಜ್ಞ ಹೇಳಿದಾನಲ್ಲ ಮಂಜುನಾಥ ಅವರು, 100 ಅಡಿ ಇಟ್ಟು ಗಂಡ ಭುಜ ಮೇಲ್ಮಾಡಿ ಮಲಗಿದೊಡೆ ವೈದ್ಯರ ನಾಕಾನೆ ಅಂತ ಹೇಳ್ತಾರೆ. ಅಂತಂದ್ರೆ ಉಂಡು ಊಟ ಮಾಡಿಬಿಟ್ಟು 100 ಹೆಜ್ಜೆ ಇಡಿ ಸಾಕು. 100 ಹೆಜ್ಜೆ ಇಟ್ಟು ಗಂಡ ಭುಜ ಅಂತಂದ್ರೆ ಬಲಭುಜವನ್ನು ಮೇಲ್ಗಡೆ, ಅಂದ್ರೆ ನೀವು ಎಡಭಾಗಕ್ಕೆ ಹೊಳ್ಳಿ ಮಲಗಬೇಕು ಅಂತ ಹೇಳ್ತಾನೆ. ಎಡಭಾಗಕ್ಕೆ ಯಾಕೆ ಹೊಳ್ಬೇಕಪ್ಪ, ನಾವು ಬಲಭಾಗಕ್ಕೆ ಹೊಳ್ತೀವಿ ಅಂತ ಅನ್ಬಹುದು. ಆದ್ರೆ ನಮ್ಮ ಊಟದ ಜಠರ ಅಥವಾ ಊಟ ಮಾಡಿದಂತ ಸಂಗ್ರಹಣೆ ಆಗ್ತಕ್ಕಂತ ಆಹಾರದ ಚೀಲ ಏನಿದೆ ಜಠರ, ಅದು ಇರೋದು ಎಡಭಾಗಕ್ಕೆ. ಸೊ ನೀವು ಎಡಭಾಗಕ್ಕೆ ಹೊಳ್ಳಿ ಮಲಗೋದ್ರಿಂದ ಅದು ಜೀರ್ಣಕ್ರಿಯೆಯಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಅದಕ್ಕೆ ಅವರು ಉಂಡು 100 ಅಡಿ ಇಟ್ಟು ಗಂಡ ಭುಜ ಮೇಲ್ ಮಾಡಿ ಮಲಗಿದೊಡೆ ನಾ ವೈದ್ಯರ ನಾಕಾನೆ ಅಂತ ಸರ್ವಜ್ಞ ಹೇಳ್ತಾನೆ.
1: ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಇದು ಈಗ ಸೋಷಿಯಲ್ ಮೀಡಿಯಾ ಯುಗ, ಇಂತಹ ಸಂದರ್ಭದಲ್ಲಿ ಎಲ್ಲರೂ ತಮ್ಮದೇ ಆದಂತಹ ಟ್ರೆಂಡ್ ಅನ್ನ ಫಾಲೋ ಮಾಡ್ತಾರೆ ಅಥವಾ ಒಂದು ರೀಲ್ ನೋಡಿದ್ರು ಇದು ಅದು ಅಂತ ಸೆಲ್ಫ್ ಮೆಡಿಕೇಶನ್ ಮಾಡ್ತಾ ಇದ್ದಾರೆ, ಅದು ಒಂದು ರಿಸ್ಕ್ ಆಗಿದೆ. ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
0: ನೋಡಿ, ಯಾವುದೇ ಸೈನ್ಸ್ ಆಗಿರ್ಬೋದು, ಅಲ್ಲಿ ತಮ್ಮದೇ ಆದಂತ ನಿಮ್ಗೆ ಸರಿಯಾದ ಅದರ ಜ್ಞಾನ ಇದ್ರೆ ಮಾತ್ರ ಫಾಲೋ ಮಾಡ್ಬೇಕು. ಇಲ್ಲ ಅಂತಂದ್ರೆ ಹೆಚ್ಚು ಕಮ್ಮಿ ನಾನು ಹೇಳ್ದಲ್ಲ. ಇವಾಗ ನೀವು ಹೇಳಿದ್ರಿ ಒಂದು ಯಾವ್ದಾದ್ರು ಕಷಾಯ ಹೇಳಿ, ಯಾಕಂದ್ರೆ ಜನಕ್ಕೆ ಉಪಯೋಗ ಆಗ್ಲಿ ಅಂತ ಹೇಳಿ. ತುಳಸಿ, ಅರಿಶಿನ, ಶುಂಠಿ, ಕರಿಮೆಣಸು, ಅದ್ರ ಕಷಾಯ ಕುಡೀರಿ ಅಂತ ಹೇಳಿದೆ ನಾನು. ಬಟ್ ಪ್ರಮಾಣ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇವೆಲ್ಲವೂ ಉಷ್ಣ ಗುಣಗಳು. ಓಕೆ, ಉಷ್ಣ ಗುಣದಿಂದ ಮತ್ತೆ ಉಷ್ಣ ಗುಣ ಹೆಚ್ಚಾದ್ರೂ ಕೂಡ ಅದರಿಂದ ಬೇರೆ ಪರಿಣಾಮ ಅಡ್ಡ ಪರಿಣಾಮಗಳಾಗುತ್ತೆ, ಅದು ಜನರಿಗೆ ಗೊತ್ತಿರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಈ ತರ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ನಾನು ಅದನ್ನ ತಗೊಂಡ ಆದ ನಂತರ ನನಗೆ ಮೈ ಎಲ್ಲ ಉರಿ ಆಯ್ತಪ್ಪ. ಆ ಉರಿ ಯಾಕಾಯ್ತಪ್ಪ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ದ್ರವ್ಯಗಳ ಗುಣಗಳೇ ಹಾಗೂ ಉಷ್ಣ ಇರೋದ್ರಿಂದ. ಸೊ ಪ್ರಮಾಣ ಅನ್ನೋದು ತುಂಬಾ, ಆ ಪ್ರಮಾಣ ನುರಿತ ಆ ವೈಜ್ಞಾನಿಕ ಇದರಲ್ಲಿ ಯಾರು ನುರಿತ ಇರ್ತಾರೆ ಅವರಿಗೆ ಸರಿಯಾಗಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ನುರಿತ ವೈದ್ಯರ ಸಹಾಯದಿಂದ ತಾವು ಯಾವ ಪ್ರಮಾಣದಲ್ಲಿ ಸೇವಿಸಬೇಕು ಅನ್ನೋದನ್ನ ಅವರು ತಿಳ್ಕೊಳ್ಬೇಕು, ಅಂದ್ರೆ ಅದರ ಅಡ್ಡ ಪರಿಣಾಮಗಳು ಆಗೋದಿಲ್ಲ.
1: ಮೇಡಮ್, ತಮ್ಮ ಉತ್ತರದಲ್ಲಿ ತುಳಸಿ ಬಗ್ಗೆ ನೀವು ಹೇಳಿದ್ರಿ, ಗಿಡ ಮೂಲಿಕೆಗಳು, ವೆನ್ ಇಟ್ ಕಮ್ಸ್ ಟು ಆಯುರ್ವೇದ ಗಿಡ ಮೂಲಿಕೆಗಳು, ತುಳಸಿ ಮತ್ತಿನ್ಯಾವೆಲ್ಲ ಮೆಡಿಸಿನಲ್ ಪ್ಲಾಂಟ್ಸ್ ಮನೆಯಲ್ಲಿ ನಾವು ಬಳಸಬಹುದು?
0: ಅಮೃತ ಬಳ್ಳಿ ಅಂತ ಹೇಳ್ತೀವಿ ಮಂಜುನಾಥ್ ಅವರು, ಅವರೇ, ಅಮೃತ ಬಳ್ಳಿ ತುಂಬಾ ಮುಖ್ಯವಾದದ್ದು. ಅದು ಕೂಡ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತದೆ. ಮುಖ್ಯವಾಗಿ ಇವನ್ ನಾವು ಜ್ವರದಲ್ಲಿ ಕೂಡ ಅದರ ಪಾತ್ರ ತುಂಬಾ ಇದೆ ಅಮೃತ ಬಳ್ಳಿ. ಇವನ್ ರಿಸರ್ಚ್ ಗಳನ್ನು ನೋಡಿದಾಗ ಅದು ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಅಂತಾನೂ ಹೇಳ್ತಾರೆ. ಸೊ ಇಮ್ಯುನೋ ಮಾಡ್ಯುಲೇಟರ್ ಅಂತಾನು ಹೇಳ್ತಾರೆ. ಸೊ ಅಮೃತ ಬಳ್ಳಿಯನ್ನು ಕೂಡ ಎಲ್ಲರೂ ನೆಡಬಹುದು. ಒಂದು ಇನ್ನೊಂದು ಬೇವು ಅಂತ ಹೇಳ್ತಾರೆ, ಬಟ್ ಅಪಾರ್ಟ್ಮೆಂಟ್ ಗಳೆಲ್ಲ ಇದು ತುಂಬಾ ಕಷ್ಟ. ಬಟ್ ಯಾರ ಹತ್ರ ಜಾಗ ಇದೆ ಅವ್ರು ಬೆಳೆಸಬಹುದು, ಯಾಕಂದ್ರೆ ಅದು ಕೂಡ ಕ್ರಿಮಿಗ್ನ ಆಂಟಿ ಮೈಕ್ರೋಬಿಯಲ್ ಅಂತ ಹೇಳ್ತೀವಿ ಸ್ಟಡಿ. ಸೊ ನೀ ಇವಾಗ ಮಳೆಗಾಲದಲ್ಲಿ ಆವಾಗಲೇ ಹೇಳಿದೆ, ಲೈಕ್ ಸ್ನಾನ ಮಾಡಬೇಕಾದ್ರೆ ಒಂಚೂರು ಉಪ್ಪು ಅಥವಾ ಅರಿಶಿನ ಹಾಕ್ಬಿಟ್ಟು ಮಾಡಿದ್ರೆ ಚರ್ಮದ ಕಾಯಿಲೆ ಬರೋದಿಲ್ಲ. ಸೊ ಅದರಲ್ಲಿ ಬೇವು ಕೂಡ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ. ಸೊ ಬೇವುಗಳನ್ನ ನೀರಿನ ಸ್ನಾನದಲ್ಲಿ ಹಾಕಿ ಮಾಡೋದ್ರಿಂದ ಅದು ಎಷ್ಟೋ ಮಟ್ಟಿಗೆ ಜನರಿಗೆ ಸಹಾಯ ಮಾಡಬಹುದು. ಈ ತರ ಚಿಕ್ಕ ಪುಟ್ಟ ಗಿಡಗಳನ್ನು ಅವ್ರು ನೆಡಬಹುದು.
1: ಮಳೆಗಾಲದಲ್ಲಿ ಎಸ್ಪೆಷಲಿ ವೈಯಕ್ತಿಕ ಸ್ವಚ್ಛತೆ ಹೇಗೆ ಕಾಯ್ದುಕೊಳ್ಳಬಹುದು ಆಯುರ್ವೇದದ ಪ್ರಕಾರ, ಅದರ ಬಗ್ಗೆ ಸ್ವಲ್ಪ.
0: ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಸ್ವಚ್ಛತೆ ಸ್ಟಾರ್ಟ್ ಆಗುತ್ತೆ. ದಿನಚರ್ಯ ಅಂತ ಏನ್ ನೀವು ಆವಾಗ್ಲೇ ಕೇಳಿದ್ರಿ, ಅದರಲ್ಲಿ ನಮ್ಮಲ್ಲಿ ಫಸ್ಟ್ ಆಯುರ್ವೇದದಲ್ಲಿ ಹೇಳಿರೋದು ದಂತ ದಾವನ ಅಂತ ಹೇಳ್ತಾರೆ. ದಂತ ದಾವನ ಅಂದ್ರೆ ಇವಾಗಿನ ಇದ್ರಲ್ಲಿ ಅಂತ ಬ್ರಷ್ ಟೀತ್ ಅಂತ ಹೇಳ್ತೇವಲ್ಲ, ಸೊ ಬ್ರಷಿಂಗ್ ಟೀತ್, ಅಲ್ಲಿಂದಾನೇ ನಮ್ದು ವೈಯಕ್ತಿಕ ಸ್ವಚ್ಛತೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಂದು ಕವಲ ಗಂಡುಷ ಅಂತ ಬರುತ್ತೆ ವರ್ಡ್ ನಮ್ಮ ಆಯುರ್ವೇದದಲ್ಲಿ. ಕವಲ ಗಂಡುಷ ಅಂತಂದ್ರೆ ಏನಪ್ಪ ಅಂತೇಳಿ, ಅವಾಗಲೇ ನಾವು ಮುಖ್ಯ ಬರುವ ಸಾಮಾನ್ಯ ರೋಗಗಳಲ್ಲಿ ಗಂಟಲು ನೋವು ಶೀತ ಕೆಮ್ಮ ಅಂತ ಹೇಳಿದ್ವಿ. ಸೊ ಅದು ಗಂಡುಷ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಗ್ಲಾಸ್ ಹಾಟ್ ವಾಟರ್, ಅದರಲ್ಲಿ ಹಾಫ್ ಟಿ ಎಸ್ ಎಫ್ ಉಪ್ಪು, ಹಾಫ್ ಟಿ ಎಸ್ ಎಫ್ ಅರಿಶಿನ ಹಾಕಿ ಗಾರ್ಗ್ಲಿಂಗ್ ಮಾಡಬೇಕು. ಸೊ ಅದರಿಂದ ಗಂಟಲು ನೋವು ಬರೋದಿಲ್ಲ. ನೆಕ್ಸ್ಟ್ ಸ್ನಾನ. ಸೊ ಸ್ನಾನದ ನೀರಿನಲ್ಲಿ ಒಂದಿನ ಮೀನ್ಸ್ ಅಲ್ಟರ್ನೇಟ್ ಡೇ ದೇ ಹಾವ್ ಟು ಪುಟ್ ಅರಿಶಿನ ಅಥವಾ ಉಪ್ಪನ್ನು ಹಾಕಿ ಮಾಡೋದ್ರಿಂದ ಚರ್ಮದ ಕಾಯಿಲೆಗಳನ್ನು ತಪ್ಪಿಸಬಹುದು. ಊಟ ಸರಿಯಾಗಿಂತ ಪದಾರ್ಥಗಳನ್ನು ಅಥವಾ ತರಕಾರಿಗಳನ್ನು ಏನಂತೇಳೋ ಅವನ್ನು ಉಪ್ಪು ನೀರಿನಲ್ಲಿ ಸರಿಯಾಗಿ ತೊಳೆದ್ಬಿಟ್ಟು ಯೂಸ್ ಮಾಡಬೇಕು. ಈ ತರ ಸ್ವಚ್ಛತೆ ತಮ್ಮ ಸ್ವಂತ ಸ್ವಚ್ಛತೆಗಿಂತ ಯೂಸ್ ಮಾಡ್ತಕ್ಕಂತಹ ತರಕಾರಿಗಳ ಸ್ವಚ್ಛತೆ ಕೂಡ ಕಾಪಾಡಿಕೊಂಡ್ರೆ ದೇಹದ ಸ್ವಚ್ಛತೆ ತಾನೇ ಕಾಯ್ದುಕೊಳ್ಬಹುದು.
1: ಮೇಡಮ್, ಮಳೆಗಾಲದಲ್ಲಿ ರೋಗಗಳು, ಅದರಿಂದ ಹೇಗೆ ನಾವು ದೂರವಿರಬಹುದು, ಅದರ ಬಗ್ಗೆ ಆಯುರ್ವೇದ ಟಿಪ್ಸ್ ಅನ್ನ ನೀವು ಕೊಟ್ರಿ. ವ್ಯಾಯಾಮದ ಬಗ್ಗೆ ಮಾತನಾಡಿದ್ರಿ, ದಿನಚರ್ಯ ಋತುಚರ್ಯ ಆಮೇಲೆ ರಾತ್ರಿಚರ್ಯ ಕೂಡ ಮಾತನಾಡಿದ್ರಿ, ಆಹಾರದ ಬಗ್ಗೆ ಮಾತನಾಡಿದ್ರಿ. ಮೇಡಮ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಕೊನೆಯದಾಗಿ, ಮಳೆಗಾಲ ಪ್ರಕೃತಿಯ ಸೌಂದರ್ಯವನ್ನೇ ಅಲ್ಲ ಆರೋಗ್ಯದ ಪಾಠವನ್ನು ನಮಗೆ ಕಲಿಸುತ್ತದೆ. ಈ ಋತುವಿನಲ್ಲಿ ನಾವೆಲ್ಲರೂ ಸ್ವಚ್ಛತೆ, ಸಮತೋಲನ, ಸಂಯಮ ಇವುಗಳನ್ನೆಲ್ಲ ನಮ್ಮ ನೀಡಬೇಕಾಗುತ್ತದೆ. ಆಯುರ್ವೇದದ ಮೌಲ್ಯಪೂರ್ಣ ಮಾರ್ಗದರ್ಶನಗಳನ್ನು ಅನುಸರಿಸಿಕೊಂಡು ನಾವು ರೋಗಮುಕ್ತ ಜೀವನದತ್ತ ಹೆಜ್ಜೆ ಹಾಕಬೇಕು. ಮಳೆ ಸುರಿದರೂ ರೋಗಗಳು ಬಂದರೂ ಕೂಡ ನಾವು ನಮ್ಮ ಜೀವನ ಶೈಲಿಯನ್ನು ಸರಿಯಾಗಿ ಅಳವಡಿಸಿಕೊಂಡು ಹೊಸ ಆರೋಗ್ಯದತ್ತ ನಾವು ಮುನ್ನುಗ್ಗಬೇಕು. ಸೊ ಆಯುರ್ವೇದ ಹಳೆಯದು ಅಲ್ಲ, ಇದು ಸದಾ ಇರುವುದು. ಅದಕ್ಕೋಸ್ಕರ ಎಲ್ಲ ಜನರು ಇದನ್ನು ಸರಿಯಾಗಿ ಪಾಲಿಸಿ ತಮ್ಮ ಜೀವನವನ್ನು ಆನಂದವಾಗಿ ಇಟ್ಕೊಳ್ಬೇಕಂತ ಕೇಳ್ಕೊಳ್ತೇನೆ.
1: ಅದ್ಭುತ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಮೇಡಮ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮಳೆಗಾಲದಲ್ಲಿ ಆಗುವ ರೋಗಗಳು ಮತ್ತು ಆಯುರ್ವೇದ ಚಿಕಿತ್ಸೆಗಳ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸಾ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಬೆಳಗಾವಿಯಿಂದ ಡಾಕ್ಟರ್ ಉಮಾ ಶೆಟ್ಟಿಯವರು. ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಇವತ್ತಿನ ದಿನ ಈ ವಿವರವಾದ ಮಾಹಿತಿ ಕೊಟ್ಟ ಡಾಕ್ಟರ್ ಉಮಾ ಶೆಟ್ಟಿಗೆ ಧನ್ಯವಾದ. ಮತ್ತೊಮ್ಮೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇದ ಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು.
1: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ ಮೇ 31 ಒಳಗೆ ಸ್ವಯಂ ಚಾಲಿತವಾಗಿ ನಡೆಯುತ್ತದೆ.
0: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಮೊತ್ತವನ್ನು ಇಟ್ಟುಕೊಳ್ಳಿ.
1: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ.
0: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್, ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
1: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.
2: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज OPD सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: आजचा आरोग्यम धनसंपदा हा कार्यक्रम ज्यामध्ये आपण विरुद्ध आहाराबद्दल ऐकत होतो. डॉक्टर सोनाली पावले आपल्या सोबत होत्या, ज्या एक आहार तज्ञ आहेत. त्यांच्याशी आपण बोललो कसा होता आजचा कार्यक्रम कळवायला विसरू नका. नंबर आहे 9019904904. मनुष्य पुन्हा असेल एक नवीन कार्यक्रम घेऊन, पण तोपर्यंत तुम्ही ऐकत राहा वेणुध्वनी 90.4 FM KLE कनसूर. नमस्कार.
1: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: யாரோயோனா யாரோயோனா யாரோயோனா
1: శుభోదయా శుభోదయా ప్రీతియ స్నేహితుర నమస్కార్ నమస్కార్ నమస్కార్ రా కేళ్తా ఇద్దరా వేణు ధ్వనిదు 90.4 FM KLE కనసు బెళగావి మొట్టమొదల రేడియో కేంద్ర నిమ్మొందిగి నాను మాంజునాథ్ పై ఏదు నిమ్మొందిగి నవ్వు శుభ బుధవారద స్పెషల్ కార్యక్రమ. ಆತ್ಮೀಯ ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ನಿನ್ನೆ ಇದ್ದಿರುವ ಅದೇ ನಟ ನಟಿ ಸ್ಪೆಷಲ್ ರೆಡಿ. ನಿಮ್ಮೆಲ್ಲರಿಗೂ ಗೊತ್ತು, ನಿನ್ನೆ ನಟ ನಟಿ ಸ್ಪೆಷಲ್ ತೊಗೊಂಡು ಬಂದಿದೆ ಆ್ಯಪ್ನಲ್ಲಿ. ಈಗ ಕೇಳ್ತಿರೋ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಸೊ ಆತ್ಮೀಯ ಸ್ನೇಹಿತರೆ, ಶುಭೋದಯ ಪ್ರೀತಿಯ ಸ್ನೇಹಿತರೆ, ಸೊ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಈ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದ ವಿಶೇಷತೆ, ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಆದ ಸಾರಿತಾ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಬನ್ನಿ ಸ್ನೇಹಿತರೆ, ಅದಕ್ಕೆ ತಕ್ಕಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ತಮಗೆ ಬೇಕಾದ ಕನ್ನಡ ಚಿತ್ರರಂಗದ ನಮ್ಮ ಹಿರಿಯ ನಟಿಯಾದ ಸಾರಿತಾ ಅವರು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ತಿಳಿಸಿ ನಮ್ಮ ಸಾರಿತಾ ಅವರ ಗೀತೆಗಳು ಬೇಕಾ ಅಥವಾ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಗೀತೆಗಳು ಬೇಕಾ. ಗುಡ್ ಮಾರ್ನಿಂಗ್ ಅಣ್ಣ ಅಂತ ಹೇಳಿ ಮೆಸೇಜನ್ನು ಮಾಡಿದ್ದಾರೆ ಪದ್ಮಾ ಅವರು. ಸೊ ಎಸ್, ಕೇಳ್ತಾ ಇದ್ರೆಲ್ಲ ನನ್ನ ಪ್ರೀತಿಯ ಸ್ನೇಹಿತರೆ ಫ್ರಾಮ್ ವೇಣುಧ್ವನಿ ಆ್ಯಪ್ನ ಮುಖಾಂತರ ಎಲ್ಲರೂ ಕೇಳ್ತಾ ಇದ್ದೀರ. ಸೊ ಬನ್ನಿ, ಓಪನಿಂಗ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರ ಕೃಷ್ಣ ಚಿತ್ರದ್ದು ರೋಕ್ಯ ಬಾರಿ ಬಾಬಾ ರೋಕ್ಯ ಬಾ. ನಾನು ನಿಮ್ಮೆಲ್ಲರಿಗೂ ಗೊತ್ತಿ ಹಾಡಿಷ್ಟ ನನಗೆ ಯಾಕೆ ಏನು ಅಂತ, ಹಾಡನ್ನು ಕೇಳಿ ಮಜಾ ಮಾಡಿ.

0: யாரோ இவனோ, யாரோ இவனோ, யாரோ இவனோ.
1: All right. ಬಂದನೋಡು ಮಂಜುನಾಥ್ ನಿಮ್ಮ ಮನೆ ಪಕ್ಕದಲ್ಲಿ ಅಪ್ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್ ಪೈ ಆತ್ಮೀಯ ಸ್ನೇಹಿತರ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಇದು ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಟಿ ಸಾರಿತಾ ಅವರು, ಹಿರಿಯ ನಟಿ ಸಾರಿತಾ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳು ಅಥವಾ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳು, ಈ ಗೀತೆಗಳಲ್ಲಿ ಆಯ್ಕೆ ಮಾಡಿ, ಈ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಇಲ್ಲಿ ಬರಾಗುತ್ತದ. ಸೊ ಆಯ್ಕೆ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಓಕೆ, ಸೊ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನ ಅಥವಾ ಹಿರಿಯ ನಟಿ ಸಾರಿತಾ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಸೊ ಆತ್ಮೀಯ ಸ್ನೇಹಿತರೆ, ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ತಾವು ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಸಿ ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ಗೀತೆಗಳು ಬಂದಿದೆ. ಬನ್ನಿ ಕಾರ್ಯಕ್ರಮದಲ್ಲಿ ಮೊದಲನೇ ಗೀತೆ ಬರ್ತಾ ಇದೆ. ಕೃಷ್ಣಂ ಪ್ರಣಯ ಸಖಿ ಚಿತ್ರದು ಗೀತೆ, ವಿಚ್ ಇಸ್ ದೇನ ಕಣ್ಣಲ್ಲ ಮೀನ ಕಣ್ಣ. ಸೊ ದ್ವಾಪರ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಅಡ್ವೊಕೇಟ್ ಪ್ರಮಿಳಾ ಹಂಪನ್ನವರವರು. ಬನ್ನಿ ಸ್ನೇಹಿತರೆ, ಈ ಗೀತೆಯನ್ನ ಕೇಳೋಣ. ಇದಾದ ತಕ್ಷಣ ಬರ್ತಾ ಇದೆ ಸ್ನೇಹಿತರೆ, ಇರುವೆಲ್ಲಾರೆ ಚೆಲುವೆ, ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರದು. ಈ ಗೀತೆಯನ್ನ ರಿಕ್ವೆಸ್ಟು ವಿಜಯ್ ಕುಮಾರ್ ಬಸ್ಮೆಯವರು ಮಾಡಿದ್ದಾರೆ. ಇದಾದ ತಕ್ಷಣ ನೀಲಮೇಘ ಶ್ಯಾಮ, ಈ ಗೀತೆಯೊಂದಿಗೆ ಪದ್ಮಾ ಅವರು ಭಾಗವಹಿಸಿದ್ದಾರೆ. ಆ ಗೀತೆ ಆದ ತಕ್ಷಣ ಚಂದ್ರಕಾಂತ್ ಬಡ್ಗಾವಿಯವರ ಗೀತೆ ನೀನೆಲ್ಲೋ ನಾನಲ್ಲೇ. ಸೊ ಸ್ನೇಹಿತರೆ, ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ನಟ ಒಂದು ನಟಿ ಹೆಸರು ತಗೋತೇನೆ ನಾನು, ಅವರು ಅಭಿನಯಿಸಿರುವ ಚಿತ್ರದ ಗೀತೆಯನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಸೊ ಇವತ್ತಿನ ಕಾರ್ಯಕ್ರಮದ ನಟ ನಟಿ ಯಾರು? ಹಿರಿಯ ನಟಿ ಸಾರಿತಾ ಅವರು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಬನ್ನಿ ಆತ್ಮೀಯರೇ, ಒಳ್ಳೆ ಗೀತೆಗಳು ಅವರು ಅಭಿನಯಿಸಿರುವ ಚಿತ್ರದ್ದು ರಿಕ್ವೆಸ್ಟ್ ಮಾಡಿ ಎಸ್ ಕೇಳೋಣ, ಎಂಜಾಯ್ ಮಾಡೋಣ.

వేణుధ్వని 89.5 KLE కనసు బెళగావియ మొట్టమొదల రేడియో కేంద్ర ఆత్మీయ స్నేహితురే నటనటి స్పెషల్ కార్యక్రమ శుభ బుధవార వర్షద 6నే తింగళు తింగళిన 10నే దిన జూన్ 10 ಬಂತು ಜೂನ್ 10 ಈ ತಿಂಗಳು ಎಷ್ಟು ದಿನ ನೋಡ್ರಿ ಸ್ನೇಹಿತರೆ ಆಲ್ರೆಡಿ 30% ಜೂನ್ ಅಂತ ಮುಗೀತು ದಿನಗಳು ಜಲ್ದಿ ಹೋಗ್ತಾ ಇದೆ ಮಳೆರಾಯನ ಕೃಪೆ ಸ್ವಲ್ಪ ಕಮ್ಮಿ ಆಗಿದೆ ಬರೇ ಮೋಡಗಳು ಮೋಡಗಳ ಮೋಡ ಹಿಂಡಿ ಒಂದು ಸ್ವಲ್ಪ ಜೋರ ಮಳೆ ಬಂದರೆ ಇನ್ನೂ ಗಮ್ಮತ್ತಾಗುತ್ತೆ ಸೊ ಮಳೆ ಬರಲಿ ಅಂತ ನಾವು ತಮ್ಮ ತಮ್ಮ ತಮ್ಮ ಇಷ್ಟವಾದ ದೇವರ ಕಡೆ ಬೇಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ ಏಕೆಂದರೆ ಮಳೆನೇ ಒಂದೇ ಒಂದು ಸೋರ್ಸ್ ಆಫ್ ವಾಟರ್ ನೀರಿನ ಒಂದೇ ಒಂದು ಸೋರ್ಸು ಮಳೆ ಸೊ ಈ ಮಳೆ ಚೆನ್ನಾಗಿದ್ದರೆ ನಮ್ಮ ರೈತರಿಗೆ ಚೆನ್ನಾಗಿ ಬೆಳೆ ಬರುತ್ತೆ ಆ ಬೆಳೆ ಚೆನ್ನಾಗಿ ಆಯಿದ್ರೆ ಅಲ್ಲರಿ ನಮ್ಮ ಹೊಟ್ಟೆ ತುಂಬುತ್ತೆ ಸೊ ಸ್ನೇಹಿತರೆ ಎಲ್ಲರೂ ಬೇಡ್ಕೊಳ್ಳಿ ಮಳೆಗೋಸ್ಕರ ನಾನು ನೋಡ್ತೇನೆ ಹಾಂ ಎಲ್ಲ ಟೈಮ್ ಮಳೆ ಬಂದಾಗ ನಾನು ಇದನ್ನ ಮಾತು ಹೇಳಿರ್ತೇನೆ ನಾನು ಆಫೀಸ್ ಹೋಗೋ ಮಟ್ಟ ನನ್ನ ಕೆಲಸಕ್ಕೆ ಹೋಗೋ ಮಟ್ಟ ಆಫೀಸ್ ಕಾಲೇಜ್ ಸ್ಕೂಲ್ ಹೋಗೋ ಮಟ್ಟ ಮಳೆ ಬರಬಾರ್ದು ಅದಾದ್ಮೇಲೆ ಮಳೆ ಬರಲಿ ಹಿಂಗೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ಮಳೆ ಬಂದರೆ ಬಯ್ಯಾಕೂ ಹೋಗ್ತಾರ್ರಿಪ್ಪ ಏನಿದು ಬಾರ ಛೈ ಮಳೆ ಅಂತ ನೀರಿಲ್ದಾಗೂ ಬೈತಾರೆ ಮಳೆ ಬಂದಾಗೂ ಬೈತಾರೆ ಬಿಸಿಲು ಇಲ್ದಾಗೂ ಬೈತಾರೆ ಬಿಸಿಲು ಬಂದಾಗೂ ಬೈತಾರೆ ಚಳಿ ಇಲ್ದಾಗೂ ಬೈತಾರೆ ಚಳಿ ಬಂದಾಗೂ ಬೈತಾರೆ ಒಟ್ಟು ಬೈಯೋದು ಮಾತ್ರ ಇದೇನೇ ಪರಿಸರಕ್ಕೆ ಬೈಲಿಕ್ಕೆ ಹೋಗಬೇಡಿ ನಿಜವಾದ ದೇವರು ಅದೇಯ ಸೊ ಸ್ನೇಹಿತರೆ ಬರಲಿ ಒಳ್ಳೆ ಮಳೆ ತ್ರಾಸ್ ಕೊಡುವಂಥ ಮಳೆ ಬೇಡ ಖುಷಿ ಕೊಡುವಂಥ ಮಳೆ ಬರಲಿ ಅಂತ ಬೇಡ್ಕೊಳ್ಳಿ ಗಣೇಶ್ ಅವರು ಅಂದರೆ ಮಳೆ ನಮಗೆ ನೆನಪಾಗೇ ಆಗುತ್ತೆ ಮುಂಗಾರು ಮಳೆದು ಸೊ ಸ್ನೇಹಿತರೆ ವಿಜಯಕುಮಾರ್ ಬಸ್ಮಿಯವರ ಗೀತೆ ರೆಡಿಯಾಗಿದೆ ಈಗ ನೀವು ಕೇಳಿದರೆ ಯಾರ ಬಗ್ಗೆ ಪ್ರಮೀಳಾ ಹಂಪನ್ನವರವರ ಹಾಡು ಈ ಗೀತೆ ಆದ ತಕ್ಷಣ ಪದ್ಮ ಅವರೇ ನಿಮ್ಮದು ಅದಾದ ತಕ್ಷಣ ಚಂದ್ರಕಾಂತ್ ಬಡಗಾವಿ ಅವರೇ ನಿಮ್ಮದು ನಮ್ಮ ವಾಟ್ಸಪ್ ಮೆಸೇಜ್ ಏನು ಹೇಳುತ್ತೆ ನೋಡೋಣ ವಿನೋದ್ ಅವರು ಸಂಗಮ ಚಿತ್ರದು ಎಸ್ ಈ ಗೀತೆಯನ್ನು ಪ್ರಸಾರ ಮಾಡುವೆ ಆ್ಯಂಡ್ ಇನ್ನೂ ಸ್ವಲ್ಪ ಬೇಕಾಗಿದೆ ಎಸ್ ಪ್ರಯತ್ನ ನಡೆದಿದೆ ಪದ್ಮಾವರೇ 100% ಮಾಡುತ್ತೇವೆ ನಾವು ಅದನ್ನು ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಕೇಳಿ ಎಂಜಾಯ್ ಮಾಡಿ

ಒಂದೊಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಪದ್ಮಾ ಅವರು. ಬರ್ತಾ ಇದೆ ಎರಡು ರೇಖೆಗಳು ಚಿತ್ರದ್ದು ಗೀತೆ, ಸ್ನೇಹಿತರೆ ನಟ ನಟಿ ಸ್ಪೆಷಲ್. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಹಿರಿಯ ನಟಿ ಸಾರಿತಾ ಅವರು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಈ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳಿ, ಅವರು ಅಭಿನಯಿಸಿರುವ ಚಿತ್ರದ ಗೀತೆಯನ್ನ ರಿಕ್ವೆಸ್ಟ್ ಮಾಡಿ ಕಾರ್ಯಕ್ರಮದ ಇದೇ ವಿಶೇಷತೆ. ಸೊ ಅದಕ್ಕೆ ತಕ್ಕಂತೆ ಗೀತೆಗಳನ್ನ ರಿಕ್ವೆಸ್ಟ್ ಮಾಡಿದೀರಾ? ಎಸ್, ಬರ್ತಾ ಇದೆ ಪದ್ಮಾ ಅವರ ಗೀತೆ. ಪದ್ಮಾ ಅವರೇ, 100% ಇದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೇವೆ, ಅಂಡ್ ನಿಮ್ಮ ತಾಳ್ಮೆಗೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ಈ ಗೀತೆ ಆದ ತಕ್ಷಣ ಬರ್ತಾ ಇದೆ ನೀನೆಲ್ಲೂ ನಾನಲ್ಲೇ. ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಚಂದ್ರಕಾಂತ್ ಬಡ್ಗಾವಿಯವರು. ಅದಾದ ತಕ್ಷಣ ಸ್ನೇಹಿತರೆ ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಒಂದು ಗೀತೆ, ತೆರೆದಿದೆ ಮನೆ ಫಾರ್ ನೇತ್ರಾ ಅವರು, ಅವ್ರ ಸೊಸಿ ನೇತ್ರಾ ಅವ್ರಿಗೋಸ್ಕರ. ಸೊ ಸ್ನೇಹಿತರೆ, ಅವ್ರ ಸೊಸಿ ನೇತ್ರಾ ಅವರಿಗೆ ಒಳ್ಳೇದಾಗಲಿ ಅಂತ ದೇವ್ರ ಕಡೆ ನೀವು ಬೇಡ್ಕೊಳ್ಳಿ. ಹೆಸರಿ ಆತ್ಮೀಯ ಸ್ನೇಹಿತರೆ, ಇಷ್ಟೇ ಹೇಳೋದು. ಕಾರ್ಯಕ್ರಮದಲ್ಲಿ ಇದಾದ ತಕ್ಷಣ ವಿನೋದ್ ಅವರು ಸಂಗಮ ಚಿತ್ರದ ಟೈಟಲ್ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರ. ಸೊ ಸ್ನೇಹಿತರೆ, ಎಸ್ ಗುಡ್ ಮಾರ್ನಿಂಗ್ ಶೀತಲ್ ಅವರೇ. ಇವತ್ತಿನ ಕಾನ್ಸೆಪ್ಟು ನಟ ನಟಿ, ಹಿರಿಯ ನಟಿ ಸಾರಿತಾ ಅವರು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಗೀತೆಗಳು. ರಾಜೇಶ್ ಅವರು ಮೆಸೇಜ್ ಅನ್ನು ಮಾಡಿ ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ ಹೇಳಿದ್ದಾರೆ. ಜೈ ಜೈ ಶ್ರೀರಾಮ್ ಜೈ ಜೈ ಜಿನೇಂದ್ರ ಅಂತ ನಿಮಗೆ ನಾನು ಹೇಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆತ್ಮೀಯ ಸ್ನೇಹಿತರೆ ಪೂಜಾ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ. ಅಣ್ಣ, ನಿಮ್ಮ ಧ್ವನಿ ಕೇಳಿ ಖುಷಿ ಅನಿಸುತ್ತೆ. ನಿಜವಾಗ್ಲೂ ಇವತ್ತಿನ ನಟ ನಟಿ ಕಾಂಬಿನೇಷನ್ ಸೂಪರ್ ಆಗಿದೆ. ಸಾರಿತಾ ಅವ್ರದ್ದು ತೊಗೊಂಡು ಬಂದಿದ್ದೀರಾ? ಎಸ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ತಂದೆಯವರಿಗೆ ಭಾಳ ಇಷ್ಟವಾದ ನಟಿಯವರು. ಎಸ್ ಎಸ್ ಎಸ್, ಥ್ಯಾಂಕ್ ಯು ಸೊ ಮಚ್ ಪೂಜಾ ಅವರೇ. ಹಾಂ, ಅದರೊಂದಿಗೆ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ. ಸೊ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ನಮ್ಮ ಹಿರಿಯ ನಟಿ ಸಾರಿತಾ ಅವರು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡನ್ನ ಕೇಳಿ ಮಜಾ ಮಾಡಿ.

ಚಂದ್ರಕಾಂತ್ ಬಡ್ಗಾವಿಯವರ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ನೀನೆಲ್ಲೋ ನಾನಲ್ಲೇ. ಅಣ್ಣವರ ಧ್ವನಿ ಹಾಗೆ ಜಾನಕಿ ಅವರ ಧ್ವನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ನಾನು ಹೇಳಿದೆ ನೇತ್ರ ಅವ್ರಿಗೋಸ್ಕರ ಅಂದ್ರೆ ವಿಜಯಲಕ್ಷ್ಮಿಯವರ ಪ್ರೀತಿಯ ಸೊಸೆ ಅವ್ರಿಗೋಸ್ಕರ ಬಿಡ್ಕೊಳ್ಳಿ ಅಂತ ಸುಸ್ನೇಹಿತರೆ ಅಡ್ಮಿಟ್ ಆಗಿದ್ದಾರೆ, ಡೆಲಿವರಿ ಆಗ್ಲಿಕ್ಕೆ ಕಾಯ್ತಾ ಇದ್ದಾರೆ. ಸುಸ್ನೇಹಿತರೆ ಒಳ್ಳೆ ಒಂದು ಸುದ್ದಿಯೊಂದಿಗೆ ಅವರ ಜೀವನದಲ್ಲಿ ಖುಷಿ ಬರಲಿ ಅಂತ ಹೇಳ್ತಾ ಈ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. This is a song from the movie Hosa Belaku. Aatmiyare, namma kannada chitrarangada hiriya nati Sarita avaru abhinayisiruva chitrada haadu request maadabahudu athava namma golden star Ganesh avaru abhinayisiruva chitrada haadugalanna request maadabahudu. Adakke takkante geetegalu bandide, barli innond swalpa barli, houseful aagligge innu time ide. So snehitare, iga prasara aagta ide teredide mane Vijayalakshmi avarudu nada dakshana Sangama chitradu title geete Sangama anno haadu. Ee geete Vinod avarudu, idada dakshana Kanchan Kopparadi avaru request ಮಾಡಿರುವ. ರವಿ ನೀನು ಆಗಸದಿಂದ ಫ್ರಾಮ್ ದ ಮೂವಿ ಹೊಸ ಬೆಳಕು. ಎಲ್ಲಾ ಗೀತೆ ಚೆನ್ನಾಗಿದೆ, ಅದರಾಗಿಂದ ಒಂದು ಹಾಡು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಇವರು. ನನಗೆ ಬಹಳ ಇಷ್ಟವಾದ ಹಾಡು ರವಿ ನೀನು ಆಗ, ಅದು ಮಸ್ತ್ ಅನ್ಸ್ತದ್ರೆ ಕೇಳಕ್ಕ. ಸೋ ಆ ಗೀತೆ ನಮ್ಮ ಶೀತಲ್ ಅವರು ರಿಕ್ವೆಸ್ಟ್ ಮಾಡಿದರೆ, ಚಮಕ್ ಚಿತ್ರದ್ದು ಒಂದು ಗೀತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡನ್ನ ಕೇಳಿ ಮಜಾ ಮಾಡಿ.

ರೈಟ್ ಆತ್ಮೀಯ ಸ್ನೇಹಿತರೆ, ವಿನೋದ್ ಅವರೇ, ನಿಮ್ಮ ಗೀತೆ ರೆಡಿಯಾಗಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಸಂಗಮ ಚಿತ್ರದ ಗೀತೆ ಕಾರ್ಯಕ್ರಮದಲ್ಲಿ ಮುಂದೆ ಹೋಗ್ತಾ ಇದೆ. ಎಸ್ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಲೈನಪ್ ತುಂಬಾನೇ ಚೆನ್ನಾಗಿದೆ ಅಂತ ನನಗೆ ವೇಣುಧ್ವನಿಯಲ್ಲಿ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಶೀತಲ್ ಅವರು ಮೆಸೇಜ್ ಮಾಡಿದ್ದಾರೆ. ಕೆ ಇಲ್ಲಿ ವೇಣುಧ್ವನಿ ಫ್ಯಾಮಿಲಿ ಎಷ್ಟು ಚಂದ, ಎಲ್ಲಾ ಗೀತೆಗಳ ಲೈನಪ್ ಬಹಳ ಸೂದಿಂಗ್ ಇದೆ. ಧನ್ಯವಾದ ಮಂಜುನಾಥ್ ಅವರೇ ಅಂತ ಹೇಳಿದರೆ, ಥ್ಯಾಂಕ್ ಯು ಸೋ ಮಚ್. ನೀವು ಪ್ರೀತಿಯಿಂದ ತಮ್ಮ ಸಮಯ ಕೊಟ್ಟು ಕೇಳ್ತಿರಲ್ಲ, ಅದಕ್ಕೇನೆ ಧನ್ಯವಾದ ನಾನು ತಿಳಿಸಬೇಕು. ಶೀತಲ್ ಅವರೇ, ಸೊ ಬನ್ನಿ ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬರ್ತಾ ಇದೆ ಸಂಗಮ ಚಿತ್ರದ್ದು ಈ ಗೀತೆ. ಇದಾದ ತಕ್ಷಣ ರವಿ ನೀನು ಆಗಸದಿಂದ, ಅದಾದ ತಕ್ಷಣ ನೀ ನನ್ನ ಒಲವು ಅನ್ನೋ ಗೀತೆ, ಅದಾದ ತಕ್ಷಣ ಸ್ನೇಹಿತರೆ ಬರ್ತಾ ಇದೆ ಇಂದು ಆನಂದ ಅನ್ನೋ ಗೀತೆ, ಕಾಮನಬಿಲ್ಲು ಚಿತ್ರದ್ದು. ಪೂಜಾ ಅವರು ರಿಕ್ವೆಸ್ಟ್ ಮಾಡಿದ್ರೆ, ಅದಾದ ತಕ್ಷಣ ರತನ್ ಅವರು ರಿಕ್ವೆಸ್ಟ್ ಮಾಡಿದರೆ ಒಂದು ಗೀತೆ, ಮಂದಾಕಿಣಿಯೇ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರದ ಹಾಡಾಗಿದೆ. ನಮ್ಮ ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಅನಿಸುತ್ತಿದೆ ಯಾಕೋ ಎಂದು. ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಹಿರಿಯ ನಟಿ ಸಾರಿತಾ ಅವರು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಈ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿದೆ. ಇನ್ನೆರಡು ಅಥವಾ ಮೂರು ವಿಂಡೋ ಸೀಟ್ ಉಳಿದಿದೆ, ಅದಾದ ತಕ್ಷಣ ಹೌಸ್ಫುಲ್ ಬೋರ್ಡ್ ಹಚ್ಚುದು, ಕಾರ್ಯಕ್ರಮ ಓಡಿಸೇ ಓಡಿಸೋದು. ಏನಂತೀರಾ, ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ತಾವು ಕರೆ, ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ನನಗೆ ತಿಳಿಸಬಹುದು. ಸಾರಿತಾ ಅವರು ಅಭಿನಯಿಸಿರುವ ಚಿತ್ರದ ಹಾಡು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು ಕೇಳಿ ಮಜಾ ಮಾಡಿ.

ಬಂದು ನೋಡಿ ನನ್ನ ಫೇವರೇಟ್ ಗೀತೆ ಹೊಸ ಬೆಳಕು ಚಿತ್ರದ್ದು. ನಮ್ಮ ಕಂಚನ್ ಕೋಪರ್ಡಿ ಅವರು ಹೇಳಿದ್ರು ಈ ಚಿತ್ರದ ಯಾವ್ದಾದ್ರು ಗೀತೆ ಒಂದು ಪ್ರಸಾರ ಮಾಡಿ, ನನಗೆ ಯಾಕೋ ಈ ಗೀತೆ ಇಷ್ಟವಾಯ್ತು. ರವಿ ನೀನು ಆಗಸದಿಂದ ಸ್ನೇಹಿತರೆ, ಕೇಳ್ತಾ ಕೇಳ್ತಾ ಹೆಂಗ ಅನ್ಸಾಗತ್ತದ ಇಡೀ ಕಾರ್ಯಕ್ರಮ ಹಳೆ ಹೊಸ ಕಾಂಬಿನೇಷನ್ ಅನ್ಸಾತದಲ್ರಿ. ನಮ್ಮ ಸಾರಿತಾ ಅವರ ಹಳೆ ಗೀತೆಗಳು ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹೊಸ ಗೀತೆಗಳು ಬರ್ತಾ ಇದೆ. ಈ ಗೀತೆ ಕಂಚನ್ ಕೋಪರಡಿ ಅವರದು. ಇದಾದ ತಕ್ಷಣ ನಮ್ಮ ಶೀತಲ್ ಅವರ ಗೀತೆ ರೆಡಿ ಆಗಿದೆ. ಸೊ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳು ನೋಡ್ರಿ. ಸುವರ್ಣ ಅಡಿಕೆ ಅವರು ಕೂಡ ರವಿ ನೀನು ಆಗಸದಿಂದ ಅನ್ನೋ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ, ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿದ್ದಾರೆ. ಸುವರ್ಣ ಮೇಡಮ್, 100% ಈ ಗೀತೆಯೊಂದಿಗೆ ಕಾರ್ಯಕ್ರಮ ಹೋಗ್ತಾ ಇದೆ, ತಗೊಳ್ಳಿ ಈ ಗೀತೆ ನಿಮಗೂ ಕೂಡ. ಸೊ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಹೌಸ್ಫುಲ್ ಆಗಿದೆ ಆತ್ಮೀಯ ಸ್ನೇಹಿತರೆ. ಇದರ ಅರ್ಥ ಇನ್ನು ಕರೆ ಮೆಸೇಜ್ ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ನೀವು ಮಾತಾಡಿದ್ರೆ ಮಾತಾಡ್ಬೋದು, ನಾವು ಸುಖ ದುಃಖ ಹಂಚ್ಕೋಬಹುದು. ಆದರೆ ಗೀತೆಗಳು ಪ್ರಸಾರವಾಗುವುದಿಲ್ಲ, ಏಕೆಂದ್ರೆ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ, ಹೌಸ್ಫುಲ್ ಆಗಿದೆ. ಬರಲಿ, ಒಳ್ಳೊಳ್ಳೆ ಗೀತೆಗಳು ಆಫ್ ನಟಿ ಸಾರಿತಾ ಅವರು ಹಾಗೂ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರದು ಕೇಳಿ ಮಜಾ ಮಾಡಿ.

ಒಂದೊಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಶೀತಲ್ ಅವರು. ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿಯಿಂದ 90.4 FM KLE ಕನಸು. ಇದು ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ವರ್ಷದ 6ನೇ ತಿಂಗಳಿನ 10ನೇ ದಿನ June 10, 2026 ಶುಭ ಬುಧವಾರ ಸ್ಪೆಷಲ್ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳೋದಿಷ್ಟು 30% ಆಫ್ ಜೂನ್ ಮುಗಿತ್ರಿ, 6ನೇ ತಿಂಗಳು ಮುಗಿಲಿಕ್ಕೆ ಬರುತ್ತೆ. ಸೊ ಸ್ನೇಹಿತರೆ, ತಮ್ಮ ಜೀವನದಲ್ಲಿ ತಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ, ವಿಚಾರಗಳ ಮೇಲೆ ಸ್ವಲ್ಪ ಕೆಲಸ ಮಾಡಿ. ನನಗೆ ಗೊತ್ತು, ವೈಜ್ಞಾನಿಕವಾಗಿ ಬಹಳಷ್ಟು ವಿಚಾರಗಳು 1 ನಿಮಿಷದಲ್ಲಿ ಬರ್ತಿರ್ತವೆ, ಎಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ಯು ಕ್ಯಾನ್ ಟೇಕ್ ಕಂಟ್ರೋಲ್ ಓವರ್ ಯುವರ್ ದೇಹ, ದೇಹ ದೇವಾಲಯ ಮಾಡಿಕೊಳ್ಳಿ ಅಂತ ಯಾಕೆ ಹೇಳ್ತಿರ್ತಾನೆ? ಏನಾದರೂ 1-5 ನಿಮಿಷ ಧ್ಯಾನ, ಏನಾದರೂ 1-5 ನಿಮಿಷ ಪ್ರಾಣಾಯಾಮ ವ್ಯಾಯಾಮ ಮಾಡಿ, ಆಮೇಲೆ ನಿಮ್ಮ ಮನಸ್ಸು, ಆಮೇಲೆ ನಿಮ್ಮ ವಿಚಾರ, ಎಲ್ಲ ಲಿಂಕ್ ಇದೆ. ಆತ್ಮೀಯ ಸ್ನೇಹಿತರೆ, 5 ನಿಮಿಷ ನಾಕತ್ತೀನ್ರಿ, ಜಾಸ್ತಿ ಅಲ್ಲ. ಆಮೇಲೆ ನಿಮಗೆ ಇಷ್ಟ ಆದರೆ ಅದು 5 ಇದ್ದಿದ್ದು 10 ಮಾಡಿ, 10 ಇದ್ದಿದ್ದು 15 ಮಾಡಿ, 15 ಇದ್ದಿದ್ದು 30 ಮಾಡಿ, 30 ಇದ್ದಿದ್ದು 45 ಮಟ್ಟ ಅಥವಾ 1 ತಾಸು ಮಟ್ಟ ಮಾಡಿ, ಆದರೆ ಸ್ಟಾರ್ಟರು ಮಾಡಿ. ಆತ್ಮೀಯ ಸ್ನೇಹಿತರೆ, ಲೈಫಲ್ಲಿ ಇದೇ ಮುಖ್ಯ. ಸೊ ಟೇಕ್ ಚಾರ್ಜ್ ಆಫ್ ಯುವರ್ ಬಾಡಿ, ದೆನ್ ಇಟ್ ವಿಲ್ ಬಿ ಲಿಂಕ್ಡ್ ಟುವರ್ಡ್ಸ್ ಯುವರ್ ಮನಸ್ಸು. ಅದಾದ ತಕ್ಷಣ ನಿಮ್ಮ ವಿಚಾರ ಎಲ್ಲ ಒಂದು ಲೈನ್ನಲ್ಲಿ ಬರುತ್ತೆ. ಬರೋ ದಿನಗಳಲ್ಲಿ ಮತ್ತೆ ಹೇಳ್ತಾ ಇದ್ದೇನೆ, ಮನ ನೆಮ್ಮದಿ ಯಾರ ಕಡೆ ಇರುತ್ತೆ, ನಿಜವಾದ ಶ್ರೀಮಂತ ಅವನೇಯ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಎಲ್ಲರೊಂದಿಗೆ ಕನೆಕ್ಟ್ ಆಗೇವೆ ಸೋಷಿಯಲ್ ಮೀಡಿಯಾದಲ್ಲಿ, ಆದರೆ ನಿಜ ಜೀವನದಲ್ಲಿ ವೈಯಕ್ತಿಕವಾಗಿ ಪರಸ್ಪರ ಸಂಬಂಧ 0 ಆಗಿಬಿಟ್ಟಿದೆ. ಆತ್ಮೀಯ ಸ್ನೇಹಿತರೆ, ಅಂತ ಸಂದರ್ಭದಲ್ಲಿ ತಾವು ಮತ್ತೆ ಹೇಳ್ತಾ ಇದ್ದೇನೆ, ತಲೆ ತಗ್ಗಿಸಿ, ಆದರೆ ಮೊಬೈಲ್ ಮುಂದೆ ಅಲ್ಲ, ಹಿರಿಯರ ಮುಂದೆ, ದೇವರ ಮುಂದೆ ಆರಾಮ್ಸೆ ಇರಬಹುದು ನೀವು. ಅದು ತಲೆ ತಗ್ಗಿಸಿ ಮೊಬೈಲ್ ತಿಕ್ಕಾಡ್ಕೋತ ಕುಂತ್ರೆ ನಿಮ್ಮ ನೆನಪಿನ ಶಕ್ತಿ ಕಮ್ಮಿ ಆಗುತ್ತೆ, ತಾಳ್ಮೆ ಅನ್ನೋದು ಕಮ್ಮಿ ಆಗುತ್ತೆ, ಬಹಳಷ್ಟು ವಿಷಯಗಳಿಗೆ ಸಮಸ್ಯೆ. ಆ ಒಂದು ತಿಕ್ಕಾಡೋದ ಮೊಬೈಲ್ ತಿಕ್ಕಾಡ್ಕೋತ್ಕೊಂಡಾತೀವಲ್ರಿ ಸ್ನೇಹಿತರೆ, ಅದಕ್ಕೆ ಡೂಮ್ ಸ್ಕ್ರೋಲಿಂಗ್ ಅಂತ ಹೇಳ್ತಾ ಇದ್ದಾರೆ. ಆ ಡೂಮ್ ಸ್ಕ್ರೋಲಿಂಗ್ದಿಂದ ತಲೆಗೆ 1 ರೂಪಾಯಿದು ಶಾಂತಿ ಇಲ್ಲ. ಯಾವುದೇ ಸಂದರ್ಭದಲ್ಲಿ ನೋಡಿ ನೀವು ಸ್ನೇಹಿತರೆ, ಯಾರಿಗಾರು ವೇಟ್ ಮಾಡಬೇಕು ಅವಾಗೂ ಮೊಬೈಲ್ ತೆಗೆದು 1-2-3 ರೀಲ್ ನೋಡ್ತೀರಾ. ಸಿನಿಮಾ ಟಾಕೀಸ್ನಲ್ಲಿ ಇಂಟರ್ವೆಲ್ ಬಂದ್ರೇನು ಅಲ್ಲೂ ತೆಗೆದು ರೀಲ್ ನೋಡ್ಕೋತ್ಕೊಂಡಿರ್ತೀರಾ. ಪಾರ್ಕಿಂಗ್ನಲ್ಲಿ ಪಾರ್ಕ್ ಮಾಡೋಕ್ಕಾಗಿಲ್ಲ ಟೈಮು ಅಲ್ಲಿಯೂ ರೀಲ್ ನೋಡ್ತೀರಾ. ಎಲ್ಲಾದರೂ ಸಿಗ್ನಲ್ ನಿಂತರೆ ಅಲ್ಲೂ ಮೊಬೈಲ್ ತೆಗೆದು ರೀಲ್ ನೋಡ್ತೀರಾ. ಮಾತನಾಡುವಾಗ ವೈಯಕ್ತಿಕವಾಗಿ ಬಹಳಷ್ಟು ದಿನದ ನಂತರ ಗೆಳೆಯರೊಂದಿಗೆ ಭೇಟಿಯಾಗಿದ್ರೆ ಆ ಗೆಳೆಯ ಬರಲಿಕ್ಕೆ ಇನ್ನೊಬ್ಬ ಆ ಗ್ಯಾಪ್ನಲ್ಲಿಯೂ ಮಾತನಾಡೋದು ಬಿಟ್ಟು ರೀಲ್ ನೋಡ್ತಿರ್ತೀರಾ. ಸೊ ಆಲ್ ದ ಟೈಮ್ ನಿಮ್ಮ ತಲೆಗೆ ಏನಾದರೂ ಬೇಕಾಗಿದೆ. ಸೊ ಸ್ನೇಹಿತರೆ, ಇದಕ್ಕೆ ಬಹಳ ಸಮಸ್ಯೆ ಬರ್ತಾ ಇದೆ. ಈ ವರ್ಷದ ಕೊನೆ ಎಂಡ್ ಮಟ್ಟ, ನಾನು ಆಲ್ರೆಡಿ ಹೇಳಿದೆ ಮಧ್ಯ ಮಟ್ಟ ಅಂತ. ಈಗ ನಿನ್ನಲ್ಲಿ ಮೊನ್ನೆ ಒಂದು ನ್ಯೂಸ್ ನೋಡಿದೆ ನಾನು, ವರ್ಷದ ಆರಂಭದಲ್ಲಿ ಏನು ಹೇಳಿದೆ ಸ್ನೇಹಿತರೆ, ಮಾನಸಿಕ ರೋಗ ಬಂದೇ ಬರುತ್ತೆ ನೋಡಿ ಸ್ನೇಹಿತರೆ ಅಂತ. ಈಗ ಏನಿದು June 2026. ಸೊ ಇದು ವರ್ಷದ 6ನೇ ತಿಂಗಳಿಗೆ ಬಂದ್ವಿ, ಆಲ್ರೆಡಿ ನ್ಯೂಸ್ಗಳು ಸ್ಟಾರ್ಟ್ ಆದವು. ಅಂದರೆ ನೀವು ಬಳಸೋ ಆ ಸೋಷಿಯಲ್ ಮೀಡಿಯಾ, ಆ ಒಂದು 30 ಸೆಕೆಂಡ್ ರೀಲ್ ನೋಡ್ಕೋತ್ ನಿಮ್ಮ ತಲೆಗೆ ಆ ನಮೂನೆ ಪೆಟ್ಟು ಬೀಳ್ತಾ ಇದೆ ಅಂತ. ಸೊ ಸ್ನೇಹಿತರೆ, ಬನ್ನಿ ಕಾರ್ಯಕ್ರಮದಲ್ಲಿ. ಶೀತಲ್ ಅವರೇ, ನಿಮ್ಮ ಗೀತೆ ಚಮಕ್ ಚಿತ್ರದ ಮಸ್ತ್ ಒಂದು ಗೀತೆ ರಿಕ್ವೆಸ್ಟ್ ಮಾಡಿದ್ರೆ ಕೇಳಿ ಮಜಾ ಮಾಡಿ.

ಅವನವಿಲ್ಲಿ ವಿಚಿತ್ರದು ಗೀತೆಯೊಂದಿಗೆ ಪೂಜಾ ಅವರು ಭಾಗವಹಿಸಿದ್ದಾನೆ. ಇದಾದ ತಕ್ಷಣ ರತನ್ ಅವರೇ ನಿಮ್ಮ ಗೀತೆ ರೆಡಿ ಆಗಿದೆ. ಅದಾದ ತಕ್ಷಣ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಅಶೋಕ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡಾಗಿದೆ ರೆಡಿ. ಅದಾದ ತಕ್ಷಣ ಅನಿಸುತ್ತಿದೆ ಯಾಕೋ ಎಂದು ಸ್ನೇಹಿತರೆ ಈ ಗೀತೆಯೊಂದಿಗೆ ರೇಣುಕಾ ಗಾಮ್ಕರ್ ಅವರು ಭಾಗವಹಿಸಿದ್ದಾರೆ. ರವಿ ನೀನು ಆಗಸದಿಂದ ಈ ಗೀತೆ ನನ್ನ ಫೇವ್ರೇಟ್ ಕೂಡ ಅಂತ ಪ್ರೀತಿಯಿಂದ ಮೆಸೇಜ್ ಅನ್ನ ಮಾಡಿದ್ದಾರೆ ಪದ್ಮ ಅವರು. ನನಗೆ ಗೊತ್ತಿಲ್ಲ ಆ ಹಾಡಲ್ಲಿ ಆ ಲೈನು ರವಿ ನೀನು ಅದು ಅವರ ಧ್ವನಿಯಲ್ಲಿ ನಮ್ಮ ಅಣ್ಣವರ ಧ್ವನಿಯಲ್ಲಿ ಮಸ್ತ್ ಕೇಳಿಸ್ತದೆ ನನಗೂ ಅದಕ್ಕೆ ಇಷ್ಟ ಆಯಿತು. ಶ್ರುತಿ ಅವರು ಮೆಸೇಜ್ ಅನ್ನು ಮಾಡಿ ಗುಡ್ ಮಾರ್ನಿಂಗ್ ಸರ್ ಎಲ್ಲ ಗೀತೆಗಳು ಸೂಪರ್ ಆಗಿವೆ ಅಂತ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರಥಮೇಶ್ ಅವರು ಮೆಸೇಜ್ ಅನ್ನು ಮಾಡಿ ಹೇಳ್ತಾ ಇದ್ದಾರೆ ಸರ್ ಈ ಇನ್ಸ್ಟಾಗ್ರಾಮು ಇದು ಅದು ನನಗೂ ತ್ರಾಸ ಆಗ್ತಾ ಇದೆ ಸರ್, ನನಗೂ ಗೊತ್ತಾಗ್ತಾ ಇಲ್ಲ ಇದರಿಂದ ಹೊರಗೆ ಹೆಂಗೆ ಬರೋದು. ನಾನು ಅದೇ ಹೇಳಿದೆ, ದೇಹದಿಂದ ಒಂದು ಹನಿ ಬೆವರನ್ನು ಸುರಿಸಿ ಇತ್ತೀಚಿನ ದಿನದಲ್ಲಿ ನಾವು ಯಾವುದೇ ಕೆಲಸ ಮಾಡಲಾರದೆ ಬರೇ ಇಂಟರ್ನೆಟ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಕೂತ್ಕೊಂಡು ತಲೆಗೆ ಒಂದು ಸುಸ್ತಿ ಆಗ್ತಾ ಇದೆ. ಏನು ಕೆಲಸ ಮಾಡಲಾರದೆ ದೇಹಕ್ಕೆ ಸುಸ್ತಿ ಬರೋದಿದೆ ನೋಡ್ರಿ, ಅದು ಭಾಳ ಡೇಂಜರಸ್. ಮೂಮೆಂಟ್ ಈಸ್ ಮೆಡಿಸಿನ್ ಆತ್ಮೀಯ ಸ್ನೇಹಿತರೆ. ಮೂಮೆಂಟ್ ಈಸ್ ಮೆಡಿಸಿನ್ ಅಂದರೆ ದೇಹಕ್ಕೆ ಸ್ವಲ್ಪ ಅಲ್ಲಾಡ್ಸಿರಿ. ಅಲ್ಲಾಡ್ಸಿರಿ ಅಂದ್ರೆ ಏ ಮಂಜು ಹೇಳೋಣಂತ ಅಲ್ಲೇ ನಿಂತಿದ್ದ ಜಗನಿಗೆ ಹಿಂಗೆ ಮಾಡಬೇಡ್ರಿ, ಮತ್ತೆ ಯಾರು ಅಂತಾರೋ ಇವನಿಗೆ ಏನಾಯ್ತು ಮಾರಯ್ಯ. 10 ನಿಮಿಷ ವಾಕಿಂಗ್ ಅವರು ಮಾಡಿ ನೋಡಿ. ವಾಕಿಂಗ್ ಮಾಡಿ ಅಂತ ಹೇಳಿದ ತಕ್ಷಣ ಕಿವಿಯಾಗೂ ತುಂಬಿಕೊಂಡು ಹೋಗ್ಬೇಡ್ರಿ. ಈಗ ಅದೇ ಪ್ರಾಬ್ಲಮ್ ಆಗೈತೆ ಆತ್ಮೀಯ ಸ್ನೇಹಿತರೆ. ವ್ಯಾಯಾಮ ಮಾಡುವಾಗೂ ಕಿವಿಯಾಗ ನಾವು ಮ್ಯೂಸಿಕ್ಕು ಪಾಡ್ಕಾಸ್ಟ್ ಅಂದರೆ ನಾವು ನಮ್ಮ ತಲೆಗೆ ಒಂದು ನಿಮಿಷನೂ ಬಿಡ್ತಾ ಇಲ್ಲ. ನಿಮಗೆ ಗೊತ್ತು ಬಾತ್ರೂಮಿಗೆ ಹೋಗೋರು ಅಲ್ಲೂ ಹಾಡ ಮೊಬೈಲ ತಿಕ್ಕಾಡ್ಕೊತ್ಕೊಂಡಿರ್ತಾರೆ. ಅದು ಒಂದು ಹೊಸ ತರಹದ ರೋಗ ತರ್ತಾ ಇದೆ ಆತ್ಮೀಯ ಸ್ನೇಹಿತರೆ. ನಿಮಗೆ ಇದರ ಅರ್ಥ ಏನು ಗೊತ್ತಾಗ್ತಾ ಇದೆಯಾ? ಬೋರ್ಡಮ್ ಅನ್ನೋದು ಏನಿದೆ ನೋಡಿ, ಅದಕ್ಕೆ ನಾವು ಟೈಮ ಕೊಡ್ತಾ ಇಲ್ಲರಿ, ತಲೆಗೆ ಒಂದು ಸ್ವಲ್ಪ ಟೈಮ್ ಕೊಡ್ತಾ ಇಲ್ಲ. ನಾನು ವೈಯಕ್ತಿಕವಾಗಿ ಆತ್ಮೀಯ ಸ್ನೇಹಿತರ ಮೈಕ್ ಕಟ್ಟಾದ ತಕ್ಷಣ ತಿಕ್ಕಾಡ್ಕೋತ್ಕೊಂಡಿರ್ತಿದ್ದೆ. ನಾನು ವಿಚಾರ ಮಾಡಿದ್ದಿದ್ದು ಯಾಕೆ ನಿಲ್ತಾ ಇಲ್ಲ, ಏನು ಮಾಡೋದಿದ್ದನ್ನು, ಹೆಂಗೆ ಮಾಡೋದಿದ್ದನ್ನು, ಹೆಂಗೆ ಹೊರಗೆ ಬರೋದಿದ್ದರಿಂದ. ಸೊ ಪ್ರಥಮೇಶ್ ಅವರೇ, ನಾನು ಅದನ್ನೇ ಹೇಳಿದೆ, ಇಫ್ ಯು ಸ್ವೆಟ್ ಔಟ್ ಯು ವಿಲ್ ಸ್ಟ್ರೆಸ್ ಔಟ್. ಇದು ನನ್ನ ಒಂದು ಲೈನ್ ಇದೆ. ನಾನು ಯಾರ್ಯಾರಿಗೆ ವ್ಯಾಯಾಮ ಕಲಿಸ್ತೇನೆ ನೋಡ್ರಿ, ಅವ್ರಿಗೆ ಹೇಳ್ತಿರ್ತೇನೆ, ಜೀವನದಲ್ಲಿ ಯಾವುದೇ ರೀತಿಯ ಒಂದು ಚಿಂತೆ ಇರಲಿ ಮೊಬೈಲನ್ನು ದಂಡಿಗಿಡ್ರಿ, ಎಲ್ಲ ದಂಡಿಗಿಟ್ಟು ಒಂದು 10 ನಿಮಿಷ ಹಬ್ಬ 10 ನಿಮಿಷ ನೀವು ನಿಮ್ಮ ಉಸಿರಾಟ ತೊಗೊಂಡು ನೀವು ವಾಕರು ಮಾಡಬಹುದು. ಯಾರ ಜೊತೆನೂ ಮಾತನಾಡಬೇಡಿ, ಆರಾಮ್ಸೆ ಹೋಗಿ ವಾಕ್ ಮಾಡಿ ಬನ್ನಿ. 5 ನಿಮಿಷ 10 ನಿಮಿಷ ನೀವಾಗಿ ನೀವು ಮೊಬೈಲ್ ದಂಡಿಗಿಡ್ರಿ ಸ್ನೇಹಿತರೆ. ಕಿವಿಯಾಗಿ ಮೊಬೈಲು ಹಾಡು ಹಚ್ಕೊಂಡು ವ್ಯಾಯಾಮ ಮಾಡೋದು ಗರಜೇ ಇಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ನೀವು ನಿಮ್ಮ ತಲೆಗೆ ಒಂದು ಸ್ವಲ್ಪ ಶಾಂತಿ ಬಿಡ್ರಿ. ಶಾಂತಿ ಬಿಡಾಕ ಕೊಡವಲ್ರಿ ಈಗ ನೀವು, ಹೌದಲ್ವಾ? ರೇಡಿಯೋದು ಹಂಗಿಲ್ಲ, ನಮ್ಮ ರೇಡಿಯೋ ಲಾಭ ಏನು? ಕೇಳ್ತಾ ಕೇಳ್ತಾ ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ. ಎಸ್ ಆತ್ಮೀಯ ಸ್ನೇಹಿತರೆ, ಹಾಡನ್ನು ಕೇಳ್ತೀರಾ, ನನ್ನ ಕಿರಿಕಿರಿ ಮಾತನ್ನು ಕೇಳ್ತೀರಾ, ನೀವೆಲ್ಲ ಕೇಳ್ತಾ ನಿಮ್ಮ ಕೆಲಸ ಮಾಡ್ತಿರ್ತೀರಾ. ನಿಮ್ಮ ಕೆಲಸ ನಿಲ್ಲುವುದಿಲ್ಲ, ಮಾಹಿತಿ ಮನರಂಜನೆ ನನ್ನ ಒಂದು ಪಟಪಟ ಮಾತು, ಹೌದಲ್ವಾ? ಸಿಗುತ್ತಾ ಇರುತ್ತೆ. ಆದರೆ ನೀವೇನಾದರೂ ಒಂದು ಕೂತ್ಕೊಂಡು ಫೋನನ್ನು ನೋಡಿದರೆ ಸ್ನೇಹಿತರೆ, ಈಗ ನೋಡಿ ಪ್ರಥಮೇಶ್ ಅವರು ಮೆಸೇಜನ್ನು ಎಷ್ಟು ಆನೆಸ್ಟಾಗಿ ಮಾಡಿದ್ದಾರೆ. ನನಗೂ ಸಮಸ್ಯೆ ಆಗಿದೆ ಸರ್, ಇದರಿಂದ ಹೆಂಗೆ ಹೊರಗೆ ಬರೋದು. ನಾನು ಸಿಂಪಲ್ಲಾಗಿ ಅವರಿಗೆ ಹೇಳುತ್ತಾ ಇದ್ದೇನೆ ಇದೇ ಮಾತ್ರ, ವಿಚ್ ಈಸ್ ನೀವು ನಿಮ್ಮ ದೇಹದಿಂದ ಒಂದು ಹನಿ ಬೆವರನ್ನು ಸೊರಿಸುವಂತಹ ಕೆಲಸ ಮಾಡಿ ಎಲ್ಲ ಲೈನಲ್ಲಿ ಬಂದೇ ಬರುತ್ತೆ. ಟ್ರೈ ಮಾಡಿ. ಆಲ್ ರೈಟ್. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೇನೆ, ಆ ದೇಹಕ್ಕೆ ನೀವು ವ್ಯಾಯಾಮ ಮಾಡುವಾಗ ನಿಮ್ಮ ದೇಹದಿಂದ ಒಂದು ಹನಿಯೇ ಬೆವರು ಬರೋಕ್ಕಿಂತ ಮುಂಚೆ ಮತ್ತೆ ಹೇಳೋದು ಮೊಬೈಲ್ ದಂಡಿಗಿಡ್ರಿ. ಕಿವ್ಯಾಗ ಮೊಬೈಲ್ ಹಾಕ್ಕೊಂಡು ಏರ್ಪಾಡ್ಸ್ ಹಾಕ್ಕೊಂಡು ಅಥವಾ ಹೆಡ್ಫೋನ್ ಹಾಕ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ. ಟ್ರೈ ಮಾಡಿ ಆತ್ಮೀಯ ಸ್ನೇಹಿತರೆ. ದೇಹದ ವ್ಯಾಯಾಮ ನಿಜವಾದ ಒಂದು ಏನಂತಾರೆ, ದೇಹದ ಪೂಜೆ ಮಾಡಿದಂಗೆ. ಎಸ್, ನಿಮ್ಗೆ ಯಾವತ್ತಾದರೂ ಗುಡಿಗೆ ಹೋಗಿದ್ದೀವಿ ಕುಂಕುಮಾರ್ಚನೆ ಪೂಜೆ ಮಂಗಳಾರತಿ ಥರ, ದೇಹದ ವ್ಯಾಯಾಮ ಕೂಡ ಒಂದು ಮಂಗಳಾರತಿ ಥರ ನಿಮ್ಮ ದೇಹಕ್ಕೆ. ಟ್ರೈ ಮಾಡಿ ಆತ್ಮೀಯ ಸ್ನೇಹಿತರೆ. ಪ್ರಥಮೇಶ್ ಅವರೇ, ಐ ಹೋಪ್ ಯು ವಿಲ್ ಡೆಫಿನೆಟ್ಲಿ ಟ್ರೈ. ಹಾಡನ್ನು ಕೇಳಿ ಮಜಾ ಮಾಡಿ.

ಹುಣ್ಣಿಮೆ ರಾತ್ರಿ ಕೇಳ್ತಾ ಇದ್ರಲ್ಲ, ಏನು ಅಶೋಕ್ ಅವರ ಹಾಡಾಗಿದೆ. ಆತ್ಮೀಯ ಸ್ನೇಹಿತರೆ, ಗಣಪತಿ ಭಂಡಾರಿ ಅವರು ಹಾಲು ಜೇನು ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ರು. ಗಣಪತಿ ಭಂಡಾರಿ ಅವರೇ, ಲೇಟ್ ಆಯ್ತು ಇವತ್ತು, ಏಕೆಂದ್ರೆ ಹೌಸ್ಫುಲ್ ಆಗಿದೆ. ಒಂದು, ಎರಡನೇದು ನಮ್ಮ ನಟ ನಟಿ ಸ್ಪೆಷಲ್ ನಡೆದಿದೆ. ಸಾರಿತಾ ಅವರ ಗೀತೆ ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಗೀತೆ. ಹಾಲು ಜೇನು ಚಿತ್ರದಲ್ಲಿ ಸಾರಿತಾ ಅವರು ಇಲ್ಲ, ಅಣ್ಣವರೊಂದಿಗೆ ಮಾಧವಿಯನ್ನು ನಟಿದ್ದಾರೆ. ಎಷ್ಟು ಚಂದಿದ್ದಾರೆ ರೀಪ, ಈ ಹಳೆ ನಟಿಯರು ಎಷ್ಟು ಚಂದಿದ್ರು ರೀಪ. ಅಂದರೆ ಈಗಲೂ ನಾನು ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ, ಏನು ಹೇಳಾಕತ್ತೇನೆ, ಹಳೆ ನಟಿಯರು ಎಷ್ಟು ಚಂದಿದ್ದಾರೆ ಅಂದರೆ ಮುಖದ ಮೇಲೆ ಗ್ಲೋ, ನೋ ಪ್ಲಾಸ್ಟಿಕ್, ನೋ ಏನದು ಏನಂತಾರೆ ಅದು, ಪ್ಲಾಸ್ಟಿಕ್ ಸರ್ಜರಿ ಇರಲಿ, ಲಿಪ್ ಫಿಲ್ಲರ್ಸ್ ಇರಲಿ, ಯಪ್ಪ ಏನೇನು ಮಾಡ್ಕೋತಾರೆ. ನನ್ನ ಫೇವ್ರೇಟ್ ನಟಿಯರು ಈಗಿನ ಕಾಲದಲ್ಲಿ, ನಾನು ಖರೆ ಹೇಳಾದಾನೆ, ಅವ್ರು ಭಾಳ ಫೇವ್ರೇಟ್ ಇದ್ರಿ ಒಂದು 5-6 ವರ್ಷ ಹಿಂದೆ. ಈಗ ಏನಾಗಿತ್ತಂದ್ರೆ ಅವ್ರು ಅದು ಲಿಪ್ಸ್ ತುಟಿಗಳನ್ನು ಪ್ಲಾಸ್ಟಿಕ್ ಸರ್ಜರಿ, ಮೂಗು ಚೇಂಜ್ ಮಾಡೋದು, ಛೀಮ ಯಾಕ್ರಿ. ಎಷ್ಟೋ, ನಾ ಹೆಸರು ತೊಗೊಳ್ಳೋದಿಲ್ಲ, ಎಷ್ಟೋ ನಟಿಯರು ಆತ್ಮೀಯ ಸಿ, ಈಗ ಬಂಗಾರದ ಅಡ್ವರ್ಟೈಸ್ಮೆಂಟ್ನಲ್ಲಿಯೂ ಹಾಕಿದಾಳೆ, ಒಳ್ಳೆ ಹಳೆಗಾಲದ ಹೆಸರಿದೆ ಆ ನಟಿಗೆ. ಗೊತ್ತಾಗಿರ್ಬೋದು ಈಗ ಯಾರಂತ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವರು ಫಸ್ಟ್ ಪಿಕ್ಚರ್ ಮಾಡಿದರು. ಸೊ ಅವರು ಆತ್ಮೀಯ ಸ್ನೇಹಿತರೆ ಏನೇನೋ ತುಟಿಗೆ ಮತ್ತು ಇಲ್ಲಿ ಚಿನ್ ಕಡೆ ಏನೇನೋ ಮಾಡೋ, ಛೇ ಮಾರಾಯ ಮೂಗೆಲ್ಲ ಚೇಂಜ್ ಮಾಡು, ಸಾಯಿಬಾಬಾ ಎಷ್ಟು ಚಂದ ಐತ್ರಿಪ್ಪ. ನಾನಂದೆ ಇದು ಹಾಳಾಯ್ತಾ ಅಂತ. ಯಾರ್ಯಾರಿಗೆ ನಾನು ಇಷ್ಟಪಟ್ಟು ನೋಡ್ತಾ ಇದ್ದೀನಿ ನೋಡ್ರಿ, 1-2 ವರ್ಷದಲ್ಲಿ ರೊಕ್ಕ ಬಂದು ಕೂಡಲೇ ಮುಖ ಎಲ್ಲ ಚೇಂಜ್ ಮಾಡ್ಕೊಳ್ಳೋದು, ಮುಖ ಮೂಗು ತುಟಿ ದಪ್ಪ ಮಾಡ್ಕೊಳ್ಳೋದು. ಅದೇ ನಮ್ಮ ಹಳೆ ನಟಿಯರು ನೋಡ್ರಿಪ್ಪ, ಸುಧಾರಾಣಿ ಅವರಲ್ಲರಿ ನಮ್ಮ ಇವರು ಬೆಳಗಿದಾರವರು, ಸುಧಾರಾಣಿ, ಎಸ್ ಸುಧಾರಾಣಿ, ಸುಧಾರಾಣಿಯವರು ಇವತ್ತು ಎಷ್ಟು ಚಂದಿದ್ದಾರೆ ರೀ ಸ್ನೇಹಿತರೆ, ಏನು ಬ್ಯೂಟಿ ರೀ ಅದು. ಈಗ ವಿಚಾರ ಮಾಡಿ, ಸುಧಾರಾಣಿಯವರು ಲಿಪ್ಸ್ ದೊಡ್ಡದು ಮಾಡಿಕೊಂಡ್ರು, ಮೂಗು ಚೇಂಜ್ ಮಾಡಿಕೊಂಡ್ರು, ಕಣ್ಣು ಇದು ಮಾಡಿಕೊಂಡ್ರು ಅಂದ್ರೆ ಹೆಂಗೆ ಅನ್ಸದ. ಸೊ ಐ ವುಡ್ ಲೈಕ್ ಟು ಟೆಲ್, ಆ ಹಳೆಗಾಲದ ನಟಿಯರಲ್ಲಿ ಇನ್ನೊಬ್ರು ಭಾಳ ಇಷ್ಟ ಹಿಂದಿನಲ್ಲಿಯೇ, ನಮ್ಮ ಸೋನಾಲಿ ಬೇಂದ್ರೆ ಅವರು ಎಷ್ಟು ಚಂದ ಕಾಣಿಸ್ತಿದ್ರಿ. ಈಗ ಹಾಲು ಜೇನು ಆ ಚಿತ್ರದ್ದು ನಮ್ಮ ಮಾಧವಿ ಅನ್ನೋ ನಟಿ ಇದ್ದಾರೆ ನೋಡ್ರಿ, ಎಷ್ಟು ಚಂದಿದ್ದಾರೆ ನೋಡ್ರಿ ಸ್ನೇಹಿತರೆ. ಇವರೆಲ್ಲ ನ್ಯಾಚುರಲ್ ರಿಯಲ್ ಬ್ಯೂಟಿಯಾಗಿ, ಅಂದರೆ ಬೇಸಿಕಲಿ ಅವ್ರಿಗೆ ಏನು ದೇವರು ಕೊಟ್ಟಿದ್ರು ನೋಡಿ, ಅದನ್ನೇ ಅವರು ಸ್ವೀಕಾರ ಮಾಡಿದರು. ಏನು ತುಟಿ ಚೇಂಜ್ ಮಾಡಲಾರದೆ, ಹೆಲ್ ಚೇಂಜ್ ಮಾಡಲಾರದೆ, ಇದು ಚೇಂಜ್ ಮಾಡಲಾರದೆ, ಕಣ್ಣು ಚೇಂಜ್, ಏನೇನು ಚೇಂಜ್ ಮಾಡ್ತಾರೆ ಈಗಿನ ಕಾಲದಲ್ಲಿ. ಸೊ ಸ್ನೇಹಿತರೆ, ದೇವರು ಕೊಟ್ಟಿದ್ದಾರಲ್ಲ ಅದನ್ನು ಸ್ವೀಕಾರ ಮಾಡಿರುವ ಎಲ್ಲ ಹಿರಿಯ ನಟರು ಸ್ನೇಹಿತರೆ, ಇವರದು ಓ ಇನ್ಸ್ಟಾಗ್ರಾಮ್ನಲ್ಲಿಯೂ ಇದ್ದಾರಪ್ಪ ನಟಿ ಮಾಧವಿಯವರು, ಈಗಲೂ ಅಷ್ಟೇ ಚೆನ್ನಾಗಿದ್ದಾರೆ, ದೇವರು ಒಳ್ಳೇದಾಗಲಿ. ಸೊ ಇವರು ಓಕೆ, ಇವ್ರು ನೋಡ್ತಾ ಇದ್ದಾನೆ ನಾನು ಇವತ್ತು ಫಸ್ಟ್ ಟೈಮ್ ನಿಮ್ಮೊಂದಿಗೆ ಮಾತನಾಡುವಾಗ ನೋಡ್ತಾ ಇದ್ದಾನೆ ನೋಡ್ರಿ, ಅದೇ ತೇಜಸ್ಸು ಅದೇ ಮುಖ, ಏನೂ ಚೇಂಜ್ ಮಾಡಿಲ್ಲ ತೋರಪ್ಪ, ಒಳ್ಳೇದಾಗಲಿ. ವಯಸ್ಸಾದ್ರೂ ಆ ಗ್ಲೋ ಹಂಗೆ ಇದೆ. ಸೊ ಸ್ನೇಹಿತರೆ, ದೇವರು ಕೊಟ್ಟಿರ್ತಾರಲ್ರಿ ನಿಮ್ಗೆ ಒಳ್ಳೆ ಕಣ್ಣು ಮೂಗು, ಅದರಿಂದ ನಿಮಗೆ ನೆಮ್ಮದಿನೇ ಇರುವುದಿಲ್ಲ ಯಾಕೆ. ಸೊ ಈ ಹಳೆ ನಟಿಯರು ಎಷ್ಟು ಚೆನ್ನಾಗಿದ್ದಾರೆ, ನಮ್ಮ ಸಾರಿತಾ ಅವರು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಸೊ ಸ್ನೇಹಿತರೆ, ದಿಸ್ ಇಸ್ ವಾಟ್ ಹಳೆ ನಟಿಯರಲ್ಲಿ ಅಥವಾ ನಟರಲ್ಲಿ ಇರೋದು, ಅವರು ಅವರಿಗೆ ಕೊಟ್ಟಿರುವ ದೇವರು, ಆ ದೇವರಿನ ಏನು ಕೊಟ್ಟಾರು ನೋಡ್ರಿ ಫೀಚರ್ಸು, ಅದನ್ನು ಸ್ವೀಕಾರ ಮಾಡಿ ಜೀವನ ಮಾಡಿ. ಈಗೆಲ್ಲ ಭಾಳ ಹಾಳು ಮಾಡಿದಾರ್ರಿಪ್ಪ, ಬೇಜಾರು ಅನಿಸುತ್ತೆ ಸ್ನೇಹಿತರೆ. ನನಗೊಂದು ಭಾಳ ಇಷ್ಟವಾದ ನಟಿ ಇದ್ರಿ, ಹೆಸರು ಭಾಳ ತೊಗೊಳ್ಳೋದು ಬೇಡ. ಈಗ ಬಂಗಾರ ಅಂಗಡಿಯಿಂದ ಅಡ್ವರ್ಟೈಸ್ನಲ್ಲಿ ಎಲ್ಲ ಕಾಣಿಸ್ತಾರೆ ನೋಡ್ರಿ, ಅವರು ತುಟಿ ಆ ಚಿನ್ ಎಲ್ಲ ಹಾಳು ಮಾಡ್ಕೊಂಡ್ರಿ, ಏನು ಹೇಳೋದ್ರಿಪ್ಪ. ಬರ್ರಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಶೀತಲ್ ಅವರು ಪ್ರೀತಿಯಿಂದ ನನ್ನೊಂದಿಗೆ ಮಾತನಾಡಿದರು, ಭಾಳ ಉತ್ತಮವಾದ ಪಾಯಿಂಟ್ಸ್ ಅವರು ಕೂಡ ಕೊಟ್ಟರು, ನಾನು ಅದೇ ಹೇಳ್ತಾ ಇದ್ದೆ. ಸ್ನೇಹಿತರೆ, ನಾನು IPL ಮ್ಯಾಚು ಫೈನಲ್ ಆಯ್ತಲ್ಲ, RCB ಗೆದ್ರಲ್ಲ, ಸೊ ಥಿಯೇಟ್ರಿಗೆ ಹೋಗಿದೆ ಅಂತ ಹೇಳಿದ್ನಲ್ಲ, 4 ತಾಸು 7 ಗಂಟೆಯಿಂದ ರಾತ್ರಿ 12:30 ಮಟ್ಟ ನಾನು ಅಲ್ಲೇ ಇದ್ದೆ, ಮೊಬೈಲ ತೆಗ್ದಿಲ್ರಿ, ವಿಚಾರ ಮಾಡಿರಿ. ಹಾಂ, ನಮ್ಮವ್ವ ಕಾಲ್ ಮಾಡಿದ್ಲು, ಬರ್ತೀಯೋ ಥಿಯೇಟರ್ನಾಗ ಮಕ್ಕೋತೀಯೋ ಅಂತ ಒಂದು ಧಮಕಿ ಕೊಟ್ಟಿದ್ಲಿ, ಆವಾಗಷ್ಟೇ ತೊಗೊಂಡಿದ್ದೆ. ಅಲ್ಲಿರೋ 200-250 ಕಂಪ್ಲೀಟ್ ಥಿಯೇಟರ್ ಫುಲ್ ಆಗಿತ್ತು ಆತ್ಮೀಯ ಸ್ನೇಹಿತರೆ, ಎಲ್ಲರೂ ಮೊಬೈಲ್ನಲ್ಲಿಯೇ ಇದ್ರಿ ಸ್ನೇಹಿತರೆ. ಓಕೆ, ಒಂದ್ಸಲ 2 ಸಲ ತೆಗೆದು ನೋಡಿದರೆ ಹೌದು, ಕಂಟಿನ್ಯೂ ಮೊಬೈಲ್ನಲ್ಲಿಯೇ ಇರುವುದಂದರೆ ಏನ್ರಿ. ಅದರಾಗೂ ಮುಂದಿನ ಒಂದು 4-5 ಹುಡುಗರು ಇದ್ರು ಮೊಬೈಲ್ನಲ್ಲಿ, ಆ ಮೊಬೈಲ್ನಲ್ಲಿ ಬರುತ್ತಲ್ರಿ, ಅಲ್ಲೂ ನೋಡಕತ್ತಾರ. ನಾನು ಅಲ್ಲಿ ನಾನಂದು ಈ ದೋಸ್ತ ಇಲ್ಲಿ ಇಷ್ಟು ದೊಡ್ಡ ಸ್ಕ್ರೀನ್ ಐತಿ ಮೊಬೈಲ್ನಲ್ಲಿ, ಅಣ್ಣ ಮೊಬೈಲ್ನಲ್ಲಿ 2-3 ಸೆಕೆಂಡ್ ಜಲ್ದಿ ಬರಾಗದ, ತಾಳ್ಮೆನೂ ಇಲ್ಲ. ಇನ್ನೊಂದು ಗಮ್ಮತ್ತಾದ ವಿಷಯ ಹೇಳ್ತೇನೆ, ನನ್ನ ಮುಂದೆನೆ ಒಬ್ಬ ವ್ಯಕ್ತಿ ಕೂತಿದ್ದ, ಕರೆಕ್ಟ್ 7:30 ಆ ಮೊಬೈಲ್ ತೆಗ್ದಾನ್ರಿ ಆತ್ಮೀಯ ಸ್ನೇಹಿತರೆ, 12:30 ಮಟ್ಟ ಕಂಟಿನ್ಯೂಯಸ್ ಮೊಬೈಲ್ನಲ್ಲಿ ಎಲ್ಲ ರೀತಿಯ ಇಂಪಾರ್ಟೆಂಟ್ ಮೂಮೆಂಟ್ಸ್ ಏನೇನಿದಾವೆ ನೋಡ್ರಿ. ವಿರಾಟ್ ಕೊಹ್ಲಿ ಅವರ ಒಂದು 50 ಆಯಿತು, ವಿರಾಟ್ ಕೊಹ್ಲಿಗೆ ಕ್ಯಾಚ್, ಶುಭ್ಮನ್ ಗಿಲ್ ಕ್ಯಾಚ್ ಹೇಳೋದು ಸುಳ್ಳು ಹೇಳಾಕತ್ತಿದ್ದಲ್ರಿ, ಬೌನ್ಸ್ ಆಗಿತ್ತು, ಎಲ್ಲ ದೃಶ್ಯವನ್ನು ಕ್ಯಾಪ್ಚರ್ ಮಾಡ್ಕೋತ್ ಮಾಡ್ಕೋತ್ ಮಾಡ್ಕೋತಿದ್ದ ಆತ್ಮೀಯ ಸ್ನೇಹಿತರೆ. ನಾವು ನೋಡತ್ತೇವ್ರಿ 7:30 ಒಬ್ಬ ವ್ಯಕ್ತಿ 12 ಗಂಟೆ ಮಟ್ಟ ಮೊಬೈಲಿಗೆ ಪವರ್ ಬ್ಯಾಂಕು ಹಚ್ಚಿಬಿಟ್ಟಿದ್ದಾನೆ ಆ
ಆತ್ಮೀಯ ಸ್ನೇಹಿತರೆ, ಅಂದರೆ ವಿಚಾರ ಮಾಡಿ, ಥಿಯೇಟ್ರ್ನಲ್ಲಿ ಅವ ಅಷ್ಟು ದೊಡ್ಡ ಸ್ಕ್ರೀನ್ನಲ್ಲಿ ಮ್ಯಾಚನ್ನು ನೋಡಕ್ಕೆ ಬಂದೇವು ನಾವೆಲ್ಲರೂ, ಆದರೆ ಆ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಮೊಬೈಲ್ನಲ್ಲಿದ್ದಾನೆ. ಅವ ಏನು ಮಾಡ್ತಾ ಇದ್ದಾನೆ ಅಂತ ನಾನು ಹಿಂದೆ ಕುಂತು ನೋಡಿದ್ರೆ, ಸ್ಟೇಟಸ್ ಮೇಲೆ ಸ್ಟೇಟಸ್ ಹಾಕೋದು, ಇನ್ನೊಬ್ಬರ ಪ್ಲೇಯರ್ಸಿಗೆ ಬೈಯೋದು ಸ್ಟೇಟಸ್ ಹಾಕೊಳ್ಳೋದು, ಗೆದ್ದೀವಿ ಅಂತ ಸ್ಟೇಟಸ್ ಹಾಕೋದು, ಒಂದು ತಾಸು ಮುಂಚೆನೆ ಗೆದ್ದೇವಿ ಅಂತ ಸ್ಟೇಟಸ್ ಮೇಲೆ ಸ್ಟೇಟಸ್ ಹಾಕತಾನೆ. ಸ್ಟೇಟಸ್ ಯಾರು ನೋಡ್ಯಾರಂತ ನೋಡತಾನೆ. ವಾಟ್ಸಪ್ನಲ್ಲಿ ಯಾರಿಗೆ ಸ್ಟೇಟಸ್ ಕಳ್ಸೇನೆ, ಅದು ಮೆಸೇಜ್ ಕಳಿಸಿದ ಕೂಡಲೇ ಅಲ್ಲಿ ಇನ್ಫಾರ್ಮೇಷನ್ ಬಟನ್ನಲ್ಲಿ ಹೋಗಿ ನೋಡತಾನೆ ಯಾರ್ಯಾರು ನೋಡಿದ್ರು, ಯಾರ್ಯಾರಿಗೆ ತಲುಪಿದೆ. ಮೈ ಗಾಡ್, ಥಿಯೇಟರ್ನಲ್ಲಿ ಮನೋರಂಜನೆಗೆ ಅಂತ ಬಂದಿರ್ತೇವೆ, ಏನು ಹೇಳೋದು ಬಿಡ್ರಿಪ್ಪ. ಸು ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು ನಡೆದಿವೆ, ಕೇಳಿ ಮಜಾ ಮಾಡಿ. ಚಂದಿರ ತಂದ ಬಾಯ್ ಅಶೋಕ್ ಅವರು ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮ ನಾವು ಮುಂದಿನ ಗೀತೆ ಅನಿಸುತ್ತಿದೆ ಯಾಕೋ ಇಂದು ಮುಂಗಾರು ಮಳೆ ಚಿತ್ರದ ಗೀತೆಯೊಂದಿಗೆ ರೇಣುಕಾ ಕಾಮ್ಕರ್ ಅವರು ಭಾಗವಹಿಸಿದ್ದಾರೆ. ಇದಾದ ತಕ್ಷಣ ನೀನಾದೆ ಬಾಳಿಗೆ ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ದಿನೇಶ್ ಅವರು ಭಾಗವಹಿಸಿದ್ದಾರೆ. ದಿಸ್ ಇಸ್ ನಿಮ್ ಒಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಹಿರಿಯ ನಟಿ ಸರಿತಾ ಅವರು ಅಭಿನಯಿಸಿರುವ ಗೀತೆಗಳು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳು. ಯೋಗಾಸನ ಮಾಡಿ ಒಳ್ಳೆ ಆಹಾರವನ್ನ ಸೇವಿಸಿ ಬ್ಯೂಟಿ ಪಾರ್ಲರಿಗೆ ಯಾವತ್ತೂ ಹೋಗಲಾರದೆ ನ್ಯಾಚುರಲ್ ಬ್ಯೂಟಿ ಆಗಿದ್ದೇನೆ ನೋಡಪ್ಪ ಮಂಜುನಾಥ. 64 ವಯಸ್ಸಿನಲ್ಲಿಯೂ ಕೂಡ ಮೇಕಪ್ಪೇ ಯೂಸ್ ಮಾಡುವುದಿಲ್ಲ, ಇದಕ್ಕೆ ನಾನು ಸಾಕ್ಷಿ. ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರವರು ಅವರ ಮುಖದ ಮೇಲಿರುವ ತೇಜಸ್ಸು, ಅವರ ಮಾಡುವ ಆಧ್ಯಾತ್ಮ, ವ್ಯಾಯಾಮ, ಉತ್ತಮ ಆಹಾರ, ಒಳ್ಳೆ ವಿಚಾರ, ಅದು ಮುಖದ ಮೇಲೆ ಕಾಣಿಸುತ್ತೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಸೊ ಸ್ನೇಹಿತರೆ, ನಟ ನಟಿ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಸ್ನೇಹಿತರೆ, ಹಿರಿಯ ನಟಿ ಎಲ್ಲ ಹಳೆಗಾಲದ ನಟಿಯರು ಏನು ಚೇಂಜಸ್ ಮಾಡಲಾರದೆ ಎಷ್ಟು ಚಂದಿದಾರಲ್ರಿ. ಈಗಿನ ನಟಿಯಲ್ಲಿ ನನಗೆ ಎಷ್ಟೋ ನಟಿಯರು ಇಷ್ಟವಾಗಿದ್ದರು. ಒಂದೆರಡು ವರ್ಷದಲ್ಲಿ ಅವರಿಗೆ ರೊಕ್ಕ ಪಕ್ಕ ಸಿಕ್ಕಿದ ಕೂಡಲೇ ಎಲ್ಲ ರೀತಿಯ ಚೇಂಜಸ್, ಅವರು ಮೂಗು ಚೇಂಜ್ ಮಾಡಿಕೊಂಡ್ರು, ತುಟಿ ಚೇಂಜ್ ಮಾಡಿಕೊಂಡ್ರು, ಏನು ಹೇಳಿದ್ರಿಪ್ಪ. ಬರೇ ಕನ್ನಡ ಅಂತಲ್ಲ, ಹಿಂದಿನಲ್ಲಿಯೂ ಕೂಡ ನನಗೆ ತಮಿಳಿನಲ್ಲಿಯೂ ತೆಲುಗುನಲ್ಲಿಯೂ ಮಲಯಾಳಂನಲ್ಲಿಯೂ ನಟಿ ನಟ ನೋಡ್ತಿರ್ತೇನೆ ನಾನು. ಎಲ್ಲ ಚೇಂಜ್ ಮಾಡಿಬಿಡ್ತಾರ್ರಿಪ್ಪ, ಯಾಕೆ ಏನು ಅಂತ ಗೊತ್ತಾಗೋದಿಲ್ಲ. ಬಟ್ ಅದೇ ಇದೆ ಜೀವನ. ರೊಕ್ಕ ಬಂದ ಕೂಡಲೇ ಎಲ್ಲ ರೀತಿಯ ಒಂದು ಸ್ವತಂತ್ರ ಬರುತ್ತೆ. ಅದಕ್ಕೆ ಹೇಳ್ತಾರೆ ರೀ ಸ್ನೇಹಿತರೆ, ಪವರ್ ಬಂದಾಗ ನಿಮ್ಮ ಆಟಿಟ್ಯೂಡ್, ಪವರ್ ಇಲ್ಲದಾಗ ನಿಮ್ಮ ಈಗೋ ಹೆಂಗಿರುತ್ತೆ ನೋಡಬೇಕು ನಾವು. ಎಸ್, ಜೀವನದಲ್ಲಿ ನಮ್ಮ ಕಡೆ ಏನೂ ಇಲ್ಲ ಆ್ಯಂಡ್ ಎಲ್ಲ ಇದ್ದಾಗ ಹೆಂಗಿರುತ್ತೆ ನೋಡ್ರಿ, ಅದು ಬಹಳ ಮುಖ್ಯವಾಗುತ್ತೆ. ದೇವ್ರು ಎಲ್ಲ ನೋಡ್ತಾನೆ ರೀ. ಏನೂ ಇಲ್ಲದಾಗ ಇವು ಹೆಂಗಿರ್ತಾನ, ತಲೆ ಕೆಡಿಸ್ಕೊಂಡು ಕೆಟ್ಟ ಮಾರ್ಗದಲ್ಲಿ ಹೋಗ್ತಾನೋ ಅಂತ, ಎಲ್ಲ ಕೊಟ್ಟು ಕೂಡಲೇ ನೋಡ್ತಾನೆ ಕೆಟ್ಟ ಮಾರ್ಗದಲ್ಲಿ ಹೋಗ್ತಾನೋ ಅಂತ. ಸೊ ಸ್ನೇಹಿತರೆ, ಜೀವನದಲ್ಲಿ ಎಷ್ಟೋ ಮಹಾನ್ ವ್ಯಕ್ತಿಗಳನ್ನು ನಾನು ನೋಡಿದ್ದೇನೆ. ಬಹಳ ದೊಡ್ಡ ವ್ಯಕ್ತಿಗಳಾದರೂ ಒಂದು ತಪ್ಪು ಕೆಲಸ ಮಾಡಿ ಧಡಾಮ್ ಅಂತ ಬಿದ್ದರು. ನಿಮಗೂ ಗೊತ್ತು, ಬಹಳಷ್ಟು ಜನರನ್ನು ನಾವು ನೋಡಿರ್ತೇವೆ ಇಲ್ವ ಮೀಡಿಯಾನಲ್ಲಿ, ಏನಿಲ್ಲ ಅಂತ ಎಲ್ಲ ಇದೆ. ಸೊ ಸ್ನೇಹಿತರೆ, ಅಂಥ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಟೇಕ್ ಕೇರ್. ಕಾರ್ಯಕ್ರಮದಲ್ಲಿ ಬನ್ನಿ, ಮುಂದೆ ಹೋಗೋಣ. ಅನಿಸುತ್ತಿದೆ ದಿಸ್ ಇಸ್ ಅ ಸಾಂಗ್ ಬೈ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಬರ್ತಾ ಇದೆ ಈ ಗೀತೆ ರೇಣುಕಾ ಕಾಮ್ಕರ್ ಅವ್ರದ್ದು. ಇದಾದ ತಕ್ಷಣ ನೀನಾದೆ ಬಾಳಿಗೆ, ದಿನೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಸ್ನೇಹಿತರೆ, ಹಾಡನ್ನು ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು.

ಇಟ್ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ದಿನೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಹೊಸ ಬೆಳಕು ಚಿತ್ರದ್ದು ಗೀತೆ ನೀನಾದೆ ಬಾಳಿಗೆ. ಆತ್ಮೀಯ ಸ್ನೇಹಿತರ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಒಳ್ಳೊಳ್ಳೆ ಗೀತೆಗಳನ್ನ ರಿಕ್ವೆಸ್ಟ್ ಮಾಡಿದಿರಾ? 11:30 ಆಗಿದೆ, ಒಳ್ಳೊಳ್ಳೆ ಗೀತೆಗಳು ಇನ್ನೂ ಇದೆ. ಕೇಳೋದು ಮಜಾ ಮಾಡೋದು ನಿಮ್ಮ ಕೆಲಸ. ಸೊ ಸ್ನೇಹಿತರೆ, ಅಶೋಕರು ಮೆಸೇಜ್ ಅನ್ನು ಮಾಡಿದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ರಿ ಸರ್, ನಾವು ಕೂಡ ಬಹಳಷ್ಟು ನಟಿಯರನ್ನು ನೋಡಿದ್ವಿ, ಈಗಿನ ಕಾಲದ ಎಲ್ಲ ನಟಿಯರು ಹಿಂಗ್ಯಾಕೆ ಮಾಡಾಕತ್ತಾರನ್ನು ನಾವು ವಿಚಾರ ಮಾಡಿದ್ವಿ. ಅದರಲ್ಲಿ ಇವ್ರ ಹೆಸರು, ಏಪ್ಪ ಹೆಸರೆಲ್ಲ ತೊಳಕ್ ಹೋಗ್ಬೇಡ್ರಿ ದಿನೇಶ್ ಅವರೇ, ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಹೆಣ್ಮಕ್ಳ ಹೆಸರು ಬೇಡ, ಅವರವ್ರ ಚಾಯ್ಸ್ ರೀಪ್ಪ, ಏನು ಮಾಡೋದು. ಸೊ ಸ್ನೇಹಿತರೆ, ಒಂದು ಒಳ್ಳೆ ಪುಸ್ತಕ ಓದ್ತಾ ಇದೆ, ಆ ಪುಸ್ತಕದಲ್ಲಿ ಒಂದು ಒಳ್ಳೆ ಲೈನ್ ಇತ್ತು, ಡೋಂಟ್ ಎಕ್ಸ್ಪೆಕ್ಟ್ ಅದರ್ಸ್ ಟು ಥಿಂಕ್ ಲೈಕ್ ಯು. ಸೊ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಅರ್ಧ ಪ್ರಾಬ್ಲಮಿಗೆ ಒಂದು ರಾಮಬಾಣ ಏನು ಹೇಳ್ರಿ, ಇನ್ನೊಬ್ರು ನಾವು ಹೆಂಗೆ ವಿಚಾರ ಮಾಡ್ತೇವೆ ಇನ್ನೊಬ್ರು ಹಂಗೆ ವಿಚಾರ ಮಾಡುವ ನಿರೀಕ್ಷೆಯಲ್ಲಿ ಇರಾಕೆ ಹೋಗ್ಬೇಡ್ರಿ. ನಮ್ಮ ವಿಚಾರ ಒಂದು, ಇನ್ನೊಬ್ರ ವಿಚಾರ ಇನ್ನೊಂದು. ಈಗ ನಾನು ಹೇಳ್ತೇನೆ ಇಲ್ಲಿ ಬಡ ಬಡ ಮಾತುಗಳನ್ನು, ಎಲ್ಲರೂ ಹೂಣ ಅನ್ಬೇಕಂತ ಇರುವುದಿಲ್ಲ, ಅವ್ರದವ್ರದೇ ಆದಂಥ ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಅದಾಯಿತು. ಈಗ ಬಹಳ ಮುಖ್ಯವಾಗಿ ಒಂದು ಸಂಬಂಧದಲ್ಲಿ, ಒಂದು ರಿಲೇಷನ್ಶಿಪ್ನಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಹೇಳಿ? ನಾನು ಎಷ್ಟೋ ಬಾರಿ ಕೇಳಿದ್ದೇನೆ, ಏ ಅವನ ಹೇಳೋದ ಕೇಳೋದಿಲ್ಲ ನೋಡ, ಶೇ ಇವ್ ಹಿಂಗೆ ಮಾಡ್ತಾನೆ, ಇದಕ್ಕೆ ನನಗೆ ಕೋಪ ಬರುತ್ತೆ. ಸೊ ಸ್ನೇಹಿತರೇ, ನಾವು ಹೆಂಗೆ ವಿಚಾರ ಮಾಡ್ತೇವೆ ದುನಿಯಾನು ಹಂಗೆ ಇರಬೇಕನ್ನೋದು ಇರುವುದಿಲ್ಲ. ಅವ್ರದೇ ಆದಂಥ ಒಂದು ವಿಚಾರ, ಅವ್ರದೇ ಆದಂಥ ಒಂದು ಇದು. ಈಗ ಅದು ನಿಮ್ಮ ಮಕ್ಕಳಲ್ಲಿ ನಿಮ್ಮ ಬದಲಾವಣೆ ಬೇಕು. ನಿಮ್ಮ ಮಕ್ಕಳಲ್ಲಿ ಬೇಕಂದರೆ, ಅದಕ್ಕೆ ನಾನು ಎಷ್ಟೋ ಬಾರಿಗೆ ಹೇಳಿದ್ದೇನೆ, ಪಾಲಕರೇ ನಿಮ್ಮ ಮಕ್ಕಳು ನಿಮ್ಮನ್ನು ನೀವು ಹೇಳಿರೋ ಮಾತನ್ನು ಕೇಳೋದಿಲ್ಲ, ಅವರು ನಿಮ್ಮನ್ನು ಗಮನಿಸ್ತಾರೆ. ಅವರಲ್ಲಿ ಬದಲಾವಣೆ ನಿಮಗೆ ಏನು ಬೇಕು ನೋಡ್ರಿ, ಅದು ನಿಮ್ಮಲ್ಲಿ ತೊಗೊಂಡು ಬನ್ನಿ. ಟಿ ವಿ ಭಾಳ ನೋಡ್ತಾರಂದ್ರೆ ನೀವು ಟಿ ವಿ ನೋಡೋದು ಕಮ್ಮಿ ಮಾಡಿರಿ, ಅದೇ ಟಿ ವಿ ನೋಡೋ ಸಂದರ್ಭದಲ್ಲಿ ಒಳ್ಳೆ ಪುಸ್ತಕ ತೆಗೆದು ಕುಂದ್ಕೊಂಡ್ರಿ, ಕೂತ್ಕೊಳ್ಳಿ. ಅವರು ಬರೀ ಮೊಬೈಲ್ ಆಟ ಆಡ್ತಾರೆ, ಹೊರಗಿಂದ ಆಟ ಆಡೋದಿಲ್ಲ ಅಂದರೆ ನೀವು ಸ್ವಲ್ಪ, ನನಗೆ ಗೊತ್ತು ಈ ವಿಷಯ ನಿಮಗೆ ಹೇಳ್ತೀರಿ ಮಂಜು, ನಮ್ಗೆ ಟೈಮ್ ಇಲ್ಲ ಇದಿಲ್ಲ, ನಿಮ್ಗೆ ದೇಹದ ವ್ಯಾಯಾಮಕ್ಕೆ ಟೈಮ್ ಇಲ್ಲ ಅಂದ್ರೆ ಆ ಮಕ್ಕಳೊಂದಿಗೆ ಮಕ್ಕಳಾಗಿ ಒಂದು ಆ ಲೈಟಾಗಿ ಒಂದು ಲೋಗೋರಿ ಚಪ್ಪಿ ಆಡ್ರೂ ಸಾಕ್ರಿ, ಒಂದು ಕಾಲ್ ಮೇಲೆ ಮಾಡಿರಿ ಚಪ್ಪಿ ಆಡ್ತೀರಿ ನೋಡ್ರಿ, ಅಲ್ಲೂ ಬಾಡಿ ಅಲ್ಲಾಡೋದು ಅದು ಗೊತ್ತಲ್ರಿ, ಚಪ್ಪಿ ಆಟ ಮರ್ತಿರೇನ್ರಿ, ಹಲೋ ಮರ್ತಿರೇನ್ರಿ, ಇಲ್ಲಲ್ರಿ. ಹಾಂ, ನೀವೆಲ್ಲಾದರೂ ಒಂದು ಜಾತ್ರೆಗೆ ಹೋದ್ರೆ ಒಂದು ಸ್ಕಿಪ್ಪಿಂಗ್ ರೋಪಿಗೆ, ಕನ್ನಡದಲ್ಲಿ ಸ್ಕಿಪ್ಪಿಂಗ್ ರೋಪ್ ಜಂಪ್ ರೀ, ಜಂಪ್ ಇದು ಸ್ಕಿಪ್ಪಿಂಗ್ ರೋಪಿಗೆ ಏನಂತಾರೆ ನೋಡೋಣಪ್ಪ, ಸ್ಕಿಪ್ಪಿಂಗ್ ರೋಪ್ ಇನ್ ಕನ್ನಡ. ಸೊ ಸ್ನೇಹಿತರೆ, ಅದನ್ನು ನೀವು ತಗೋಬೋದು, ಸ್ಕಿಪ್ಪಿಂಗ್ ಹಗ್ಗ ಅಂತ್ರಿ, ಸ್ಕಿಪ್ಪಿಂಗ್ ಹಗ್ಗ ರೀ ಸ್ನೇಹಿತರೆ, ಅಂದರೆ ಹಿಂಗೆ ಗೊತ್ತಾಯ್ತಲ್ರಿ, ಅದನ್ನು ನೀವು ತಗೋಬೋದು. ನನಗೆ ಗೊತ್ತು ನನ್ನ ವೇಣುಧ್ವನಿಯ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ, ಸ್ಕಿಪ್ಪಿಂಗ್ ಅವರು ಮಾಡಿರೇನಿಲ್ಲರಿ ನೀವು, ಇಬ್ರು ಮಂದಿ ಹಿಡಿತಿದ್ರಿ ರೀ ನಮ್ಮ ಸ್ಕೂಲ್ನಾಗ, ಹೆಣ್ಮಕ್ಳು ನಂಗೆ ಮಾಡಕ್ಕೆ ಬರ್ತಿದ್ರಿ, ನಾ ಫುಟ್ಬಾಲ್ ಭಾಳ ಆಡವ, ನನಗೆ ಇವತ್ತಿಗೂ ಸ್ಕಿಪ್ಪಿಂಗ್ ಬರೋದಿಲ್ಲ, ನಾ ಅದರೆ ಬೇರೆ ಎಲ್ಲ ವ್ಯಾಯಾಮ ಮಾಡ್ತೀನಿ ನಾನು. ನಮ್ಮ ಹೆಣ್ಮಕ್ಳು ಈ ಕ್ಲಾಸ್ನಲ್ಲಿ ರಿಸೆಸ್ ಟೈಮ್ ಇರ್ತಿತ್ತು, ಊಟ ಆದಮೇಲೆ ಎರಡು ಕಡೆ ಇಬ್ರು ಹೆಣ್ಮಕ್ಳು ಹಗ್ಗ ಹಿಡಿಯವ್ರಿ, ಅದನ್ನು ಹಿಂಗೆ ಮೇಲೆ ತಳಗ ಮೇಲೆ ತಳ ಮದ್ಯಕ್ಕೆ ಹೋಗ್ಬೇಕು, ಹೆಣ್ಮಗಳು ಎಷ್ಟು ಚಂದ ಮಾಡ್ತಿದ್ರು ರೀ. ಈಗ ಆ ದೃಶ್ಯ ನೋಡ್ತಾನೇ ಇಲ್ಲ ನಾನು ಯಾವುದೇ ಸ್ಕೂಲ್ ಮೈದಾನಕ್ಕೆ ನೋಡೋದು, ಯಾವುದೇ ಸ್ಕೂಲಿಗೆ ಹೋದರೆ ಮೈದಾನದಲ್ಲಿ ಆ ದೃಶ್ಯನೇ ನೋಡ್ತಾ ಇಲ್ಲ ರೀ ಸ್ನೇಹಿತರೆ. ಬಾಲ್ಯದಲ್ಲಿ ನನ್ನ ಕ್ಲಾಸಿಂದು ನಮ್ಮ ದೊಡ್ಡವರು ನಮ್ಮ ಕ್ಲಾಸ್ ಸೀನಿಯರ್ಸು ಹೆಣ್ಮಕ್ಳೆಲ್ಲ ಮಾಡ್ತಿದ್ರು ರೀ ಎಷ್ಟು ಚಂದ ಸ್ಕಿಪ್ಪಿಂಗು ಇದು ಅದು. ಸೊ ಅದನ್ನು ನೀವು ಮಾಡ್ಬೋದು, ಚಪ್ಪಿನೂ ಆಡ್ಬೋದು, ಟ್ರೈ ಮಾಡಿ ಮಕ್ಕಳೊಂದಿಗೆ ಮಕ್ಕಳಾಗಿ. ಸ್ನೇಹಿತರೆ, ಮಕ್ಕಳಲ್ಲಿ ಬೇಕಾದ ಬದಲಾವಣೆ ತಮ್ಮಲ್ಲಿಯೂ ತೊಗೊಂಡು ಬನ್ನಿ. ಇದಾಯಿತು ಒಂದು. ಸೊ ನಾವು ಹೆಂಗೆ ವಿಚಾರ ಮಾಡ್ತೇವೆ, ಏಯ್ ಸತ್ಯವಾಗಿ ಮಾತನಾಡಬೇಕು. ಈಗ ನಾನು ಹೇಳ್ತಾನಲ್ಲ ಇಷ್ಟೆಲ್ಲ ಮಾತುಗಳನ್ನು ಹೇಳ್ತಿರ್ತಾನೆ, ಯಾರು ಕೇಳೋದಿಲ್ಲ ಅವ್ರ ಮೇಲೆ ಕೋಪ ಮಾಡೋದಿಲ್ಲ ರೀ, ನಾನು ಯಾಕೆ ಕೋಪ ಮಾಡಿದ್ರೆ ಫೈನಲಿ ಏನು ಗೊತ್ತಾ ಸ್ನೇಹಿತರೆ, ಪ್ರೊಟೆಕ್ಟ್ ಯುವರ್ ಪೀಸ್. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನ ನೆಮ್ಮದಿಯನ್ನು ಉಳಿಸ್ಕೊಳ್ಳಿ. ಇನ್ನೊಬ್ಬರು ನಿಮ್ಮ ಮಾತು ಕೇಳೋದಿಲ್ಲ ಅಂತ ಕೋಪ ಮಾಡಿ ನಿಮ್ಮ ಒಳಗಿನ ಪರಿಸರ ಆ ಒಂದು ಶಾಂತ ವಾತಾವರಣ ಏನಿರುತ್ತೆ ನೋಡ್ರಿ, ಅದನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರೊಟೆಕ್ಟ್ ಯುವರ್ ಪೀಸ್. ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ, ಒಳ್ಳೊಳ್ಳೆ ಗೀತೆಗಳನ್ನು ಕೇಳಿ ಮಜಾ ಮಾಡೋಣ.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. ಧ್ವನಿ

ಅಜ್ಮೇರ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡಾಯಿತು ಪ್ರಸಾರ. ಕಾರ್ಯಕ್ರಮದ ಮುಂದಿನ ಗೀತೆ ಬರ್ತಾ ಇದೆ ಸ್ನೇಹಿತರೆ. ಈ ಗೀತೆಯನ್ನ ಲಕ್ಷ್ಮಿಯವರು ರಿಕ್ವೆಸ್ಟ್ ಮಾಡಿದ್ದಾರೆ. ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದ ಮುಂದಿನ ಗೀತೆಗಳು ಹೀಗಿವೆ. ಲಕ್ಷ್ಮಿ ಅವರೇ, ಹೊಸ ಬೆಳಕು ನಿಮ್ಮ ಗೀತೆ ಆಗಿದೆ. ಇದಾದ ತಕ್ಷಣ ಮಧುಮಾಸ ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಪ್ರಸಾದ್ ಅವರು ಭಾಗವಹಿಸಿದ್ದಾರೆ. ಅದಾದ ತಕ್ಷಣ ಕೊನೆ ಗೀತೆ ಆಗಿರುತ್ತೆ ಆತ್ಮೀಯ ಸ್ನೇಹಿತರೇ, ಇದಾಗಿದೆ ಅಭಿಷೇಕ್ ಅವರ ಗೀತೆ. ಇದನ್ನ ಅವರು ಕೆರಳಿದ ಸಿಂಹ ಚಿತ್ರದ್ದು ಏನು ಮೋಹ ಅನ್ನೋ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಹಿರಿಯ ನಟಿ ಸರಿತಾ ಅವರು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ನೀವೆಲ್ಲರೂ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಒಳ್ಳೊಳ್ಳೆ ಗೀತೆಗಳೊಂದಿಗೆ ಭಾಗವಹಿಸಿದ್ರಿ. ಸೊ ಬರ್ತಾ ಇದೆ KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಎಸ್ ಆತ್ಮೀಯ ಸ್ನೇಹಿತರೆ, ಇದೇ ಶುಕ್ರವಾರ 12 June 2026 ಬೆಳಗ್ಗೆ 10-11 ಗಂಟೆಗೆವರೆಗೆ ಇರೋ ಈ ವಾರದ KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಪಂಚಕರ್ಮ ವಿಧಗಳು ಮತ್ತು ಉಪಯೋಗ ಕುರಿತು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಶ್ವನಾಥ್ ಎಸ್ ವಸೇದಾರ್ ಅವರು. ಸೊ ಸ್ನೇಹಿತರೆ, ತಮ್ಮ ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಬರ್ತಾ ಇದೆ ಇದೇ ಶುಕ್ರವಾರ, ಅಂದರೆ ನಾಳೆ ಗುರುವಾರ, ಅದಾದ ತಕ್ಷಣ ಶುಕ್ರವಾರ 12 June ಮುಂಜಾನೆ 10-11 ಗಂಟೆಗೆ. ವಿಷಯ ಮತ್ತೊಮ್ಮೆ ಕೇಳ್ಕೊಳ್ಳಿ, ಪಂಚಕರ್ಮ ವಿಧಗಳು ಮತ್ತು ಉಪಯೋಗಗಳ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ವಿಶ್ವನಾಥ್ ಎಸ್ ವಸೇದಾರ್ ಅವರು ಕೊಡ್ತಾ ಇದ್ದಾರೆ. ತಾವೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಪಂಚಕರ್ಮ ವಿಧಗಳು ಮತ್ತು ಉಪಯೋಗದ ಕುರಿತು ತಮ್ಮ ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡಿಟ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಬರಲಿ ನಿಮ್ಮ ಪ್ರಶ್ನೆಗಳು. ಶುಭ ಶುಕ್ರವಾರ ಮುಂಜಾನೆ 10-11 ಗಂಟೆಗೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಆತ್ಮೀಯ ಸ್ನೇಹಿತರೆ. ನಾನು ಒಳ್ಳೊಳ್ಳೆ ಗೀತೆಗಳು 3 ಇದೆ, ಅದನ್ನು ಕೇಳಿ ಎಂಜಾಯ್ ಮಾಡಿ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕಾ ಪ್ರೀತಿಯ ಹುಡುಗ ಮಂಜುನಾಥ್ಪ. ಹೀಗೆ ಕೇಳ್ತಾ ಇರಿವೆ ಅನ್ನೋದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಒದೇ ಪೈಲ ಏನಾರ ಐ ಬಾಬಾ ನಂತರ ಕಾಯಪ ಜಿತ್ನ ಕೇಳ್ತಾರೆ ಬಾಬಾ. ಜೋ ಬಿ ದೇ ಗಾ ಮಾ ಬಾಪ್ ಕೂತ್ರ ಸುಂದೋಗಿ ಮೇ ಬೋ ಖಲ್ಲಾಸ್, ಗುರು ಹಿರಿಯರು ಹೇಳಿರುವ ಮಾತು ಇದು. 4 ದಿನದ ಜೀವನ ಈ ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಗಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಜನ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೇ ಇಷ್ಟ ಇರುವುದು ಜೀವನ. ಮತ್ತಿನ ಯಾಕೆ ಮಾಡ್ತೀರಾ ಕೋಪ ತಪ, ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇನು ದುನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದುವರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಅಂಗೈ ಆಗ್ಲ ಜಾಗ ಸಾಕು, ಆಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವೊಬ್ಬರಿಗೆ ಕನಸು, ನೀವು ಬದುಕು ಎಷ್ಟೋ ಜನರಿಗೆ ಕನಸು, ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡ್ರಿಯಪ್ಪ ಮಾಡಿ, ಕೆಲಸ ಮಾಡಿರೋ ಕೆಲಸ, ಹೆಸರು ಮಾಡಬೇಕು ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಮಾಡ್ರಿ, ಕೆಟ್ಟ ಕೆಲಸ ನಾಳೆ ನಾಳೆ ನಾಳೆ ನಾಳೆ ನಾಳೆ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರ್ರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಇನ್ನೊಬ್ಬರ ಕಡೆ ಹೋಗಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಣವ, ಅಂತ ವ್ಯಕ್ತಿ ಮಾತ್ರ ಆಗ್ಲಿಕ್ಕೆ ಹೋಗ್ಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳಾವ್ ನೆನಪಿಟ್ಕೊಂಡು ಕರುಗ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮಾ. ನಾನು ನಮ್ಮ ಕಾರ್ಯಕ್ರಮದಲ್ಲಿ ಕೆಲವೊಂದಷ್ಟು ಆಚರಣೆಗಳು, ಕೆಲವೊಂದಷ್ಟು ಪದ್ಧತಿಗಳು, ಕೆಲವೊಂದಷ್ಟು ನಂಬಿಕೆಗಳು, ಅವುಗಳ ಹಿಂದಿರುವ ವಿಜ್ಞಾನದ ಬಗ್ಗೆ, ವೈಜ್ಞಾನಿಕ ಕಾರಣಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ಕೂಡ ಮಾತನ್ನ ಮುಂದುವರಿಸ್ತಾ ಇದ್ದೀನಿ ಹಣೆಯ ಮೇಲೆ ಕುಂಕುಮ ಹಚ್ಕೊಳ್ಳೋದ್ರ ಬಗ್ಗೆ. ಮಾತನ್ನ ಮುಂದುವರಿಸೋದಕ್ಕಿಂತ ಮುಂಚೆ ಈ ಒಂದು ಗೀತೆ ನಿಮಗಾಗಿ.

ಮಕ್ಕಳು ಹಣೆಗೆ ಕುಂಕುಮ ಹಚ್ಕೊಳ್ಳೋದು, ಗಂಡು ಮಕ್ಕಳು ತಿಲಕ ಇಟ್ಕೊಳ್ಳೋದು ಇದು ಸಂಪ್ರದಾಯ ಮಾತ್ರವಲ್ಲ, ಇದರ ಹಿಂದೆ ಕೂಡ ಕೆಲವೊಂದು ಲಾಭಗಳಿವೆ. ಏನು ಅಂತ ಹೇಳ್ತೀನಿ ವಾಪಸ್ ಬಂದ ಮೇಲೆ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM.

ನಾವು ಏನ್ ಈ ಕುಂಕುಮನ ಹಣೆಯ ಮೇಲೆ ಎರಡು ಹುಬ್ಬುಗಳ ನಡುವೆ ಹಚ್ಕೊಳ್ತೀವಲ್ವಾ, ಹೀಗೆ ಹಚ್ಕೊಳ್ಳುವಾಗ ಆ ಭಾಗವನ್ನ ಒತ್ತೋದ್ರಿಂದ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ನಮ್ಮ ದೇಹದಿಂದ ಶಕ್ತಿ ಪೋಲಾಗೋದು ನಿಂತು

ಚೊಚ್ಚಲ ಹೆರಿಗೆಗೆ ಹೋದವಳು ತೌರಿನ ಮಣ್ಣಲೆ ಮಲಗಿದಳು. ಚೊಚ್ಚಲ ಹೆರಿಗೆಗೆ ಹೋದವಳು ತೌರಿನ ಮಣ್ಣಲೆ ಮಲಗಿದಳು. ಗತಿಸಿದ ಮೂರೇ

ಮಲ್ಲಿಗೆ ಸ್ಮಾರಕವೆನ್ನುತ್ತ ತೋಟದಿ ಮಹಲನು ಕಟ್ಟುತ್ತ ಚಂದದ ಹೆಣ್ಣೊಂದ ಮೋಹಿಸಿ ತಂದು ಕಟ್ಟಿಕೊಂಡನು ಚಂದದ ಹೆಣ್ಣೊಂದ

ಮೂಢನಂಬಿಕೆನ ಪಾಲಿಸೋಕ್ಕಿಂತ ಮುಂಚೆ ವೈಜ್ಞಾನಿಕ ದೃಷ್ಟಿಯಿಂದ ಅದನ್ನ ಅವಲೋಕಿಸಿ ಒಳ್ಳೆಯದೆನಿಸಿದ್ರೆ ಒಳ್ಳೆಯ ಅಂಶವನ್ನ ಅಳವಡಿಸಿಕೊಳ್ಳೋಣ, ಕೆಟ್ಟ ಪರಿಣಾಮ ಬೀರುವ ಮೌಢ್ಯದ ಮೂಢನಂಬಿಕೆಗಳನ್ನ ದೂರವಾಗಿಸೋಣ, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ.

0: ಇದಾಗಿತ್ತು ಇವತ್ತಿನ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ವೇಣುಧ್ವನಿ 90.4 FM, ಇದು KLE ಕನಸು. ಈಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಇವತ್ತಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಬೆಳಗಾವಿಯ ಶಿವಬಸವನಗರದ ಭಾರತೀಯ ಗಾಯನ ಸಮಾಜ ನಾದ ಪ್ರಸಂಗ ಮತ್ತು ಪ್ರಣವ ಪ್ರತಿಷ್ಠಾನದ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮ.

ಧ್ವನಿ 90.4 ಎಫ್ಎಂ ನ ಎಲ್ಲ ಕೇಳುಗರಿಗೂ ಜಯಮಾಲಾಳ ನಮಸ್ಕಾರ. ರೇಡಿಯೋ ಯಾವತ್ತೂ ಅವಶ್ಯಕತೆ ಇದೆ ಅಂದ್ರೆ ಇವತ್ತಿಗೆ ನಾಳೆಗೆ ಅನ್ನುವಂತ ಮಾತಲ್ಲ. ಅದು ಮೊದಲೆಲ್ಲ ಹುಟ್ಟಿದ್ದೇ ರೇಡಿಯೋ ಮುಖಾಂತರ ನಾವೆಲ್ಲರೂ ಕೂಡ ಎಲ್ಲಾ ಸಂದೇಶವನ್ನ ಕೇಳ್ತಾ ಇದ್ವಿ. ಈಗ ರೇಡಿಯೋನಲ್ಲಿ ಬರುವಂತಹ ಸುದ್ದಿಗಳಿದೆಲ್ಲ ಇದು ಜಿನ್ಯೂನ್ ಆದಂತ ಸುದ್ದಿಗಳು ಬರುತ್ತೆ. ಅದರಲ್ಲೂ ಕೂಡ ವೇಣು ಧ್ವನಿಯ ಮುಖಾಂತರ ದನಿ ಇಲ್ಲದೆ ಇರ್ತಕ್ಕಂಥವರಿಗೆ ಅಂದ್ರೆ ಎಲ್ಲೂ ಕೂಡ ಎಲೆಮರೆಯ ಕಾಯಿಯ ಹಾಗೆ ಎಲ್ಲೋ ಅಡಿಗೆ ಕೂತಂತಹ ನಿಜವಾದ ಪ್ರತಿಭಾವಂತರನ್ನ ಒಂದು ವೇದಿಕೆಯನ್ನ ಸೃಷ್ಟಿಸಿ ಅವರಿಗೆ ಅವರ ಪ್ರತಿಭೆಯನ್ನ ತೋರಿಸಿಕೊಡುವಂತಹ ಮತ್ತು ಅವರ ಹೆಸರನ್ನ ಉಳಿಸುವಂತಹ ಮತ್ತು ಸಮಾಜಕ್ಕೆ ಅವರನ್ನ ಪರಿಚಯಿಸುವಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿಕೊಡ್ತಾ ಇದ್ದೀರಾ. ಇದು ಒಂದು ಮಾಹಿತಿ ಜೊತೆಯಲ್ಲಿ ಮನರಂಜನೆ ಅನ್ಬೋದು ಅಥವಾ ಮನರಂಜನೆ ಕಡಿಮೆ ಇದ್ರೂ ಕೂಡ ಹೆಚ್ಚಿನ ಮಾಹಿತಿಯನ್ನ ತಲುಪಿಸುವಂತಹ ಕೆಲಸವನ್ನ ಮಾಡ್ತಿದ್ದೀರಾ. ಇದು ಸಮಾಜ ಮುಖಿಯಾದಂತಹ ಕೆಲಸ. ತುಂಬಾ ಖುಷಿಯಾಗ್ತಿದೆ. ಕೇಳುಗರೆಲ್ಲರಿಗೂ ಕೂಡ ನನ್ನ ಹೃದಯ ತುಂಬಿದ ನಮಸ್ಕಾರ.

ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಸು ಆದಂಗೆ. ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸೋದು ರೇಡಿಯೋದ ಕೆಲಸ.

ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ವೇಣು ಧ್ವನಿ ಕೆಎಲ್ಇಯವರ ಕನಸು, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಯಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿವಿಂಡು ಅನ್ನೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತದ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಆವಾಗ ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲೊಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತುವಿರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗ್ಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದರೂ ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.

0: ಇದುವರೆಗೂ ಕೇಳಿದಿರಿ ಗೀತ ಸಂಗಮ ಕಾರ್ಯಕ್ರಮವನ್ನು. ಇವತ್ತಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬೆಳಗಾವಿಯ ಶಿವಬಸವನಗರದ ಭಾರತೀಯ ಗಾಯನ ಸಮಾಜ ನಾದಪ್ರಸಂಗ ಮತ್ತು ಪ್ರಣವ ಪ್ರತಿಷ್ಠಾನದ ವಿದ್ಯಾರ್ಥಿಗಳು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮದ ಮೊದಲನೇ ಗೀತೆ.

ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

0: ನನ್ನ ಸೀರೆಯನ್ನು ಈ ದೂರ್ತಕವರವರು ಕಿತ್ತಾಕುತ್ತಿರುವರು. ನನ್ನ ಮಾನವನ್ನು ಕಾಪಾಡುವ.
1: ದ್ರೌಪದಿ, ನಿನ್ನ ಶ್ರೀಕೃಷ್ಣ ನಿಗರಿಸುತ್ತಿರುವನು.
2: ನಿಗರಿಸುತ್ತಿರುವನು ಅಲ್ಲೋ, ನಿದ್ರಿಸುತ್ತಿರುವನು.

ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ.

ಕೇಳಿದ್ರಿ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: And now, before we end the bulletin, the headlines once again. Prime Minister Narendra Modi sets record as India's longest-serving elected Prime Minister. Cabinet passes a resolution applauding the historical achievement. Union Cabinet clears development projects worth more than 4,700 crore rupees, including extension of Ahmedabad Metro and government office and residential complexes in Amravati. NDA to meet in New Delhi to celebrate Prime Minister's achievements and completion of 12 years of government. Iran carries out attacks against U.S. bases in Jordan and other targets in Gulf. U.S. responds with strikes on Iranian targets. At least 13 people, including 11 children, killed in Pakistani airstrikes in Afghanistan. And Met Department predicts significant weather changes in Delhi NCR region in next 3 days, likely to bring relief from scorching heat. And with that, we end the midday news.
1: और अब तक हम सुन रहे थे ऑल इंडिया रेडियो के सहयोग से प्रस्तुत होने वाले न्यूज। आप सुनते रहे वेणु धोनी 90.4 FM के एल ई कनसु।
2: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 24 86 286.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.
2: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ. ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. UG ಕೋರ್ಸಸ್, ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜುನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 08312440322 ಆರ್ ವಿಸಿಟ್ www.keletech.ac.in.
0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव. केएलई अकॅडमी ऑफ हायर एज्युकेशन अँड रिसर्च अंतर्गत केएलई होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज OPD सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केएलई होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಚಿಕ್ಕೋಡಿಯ ಕೆಎಲ್ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಕೆಎಲ್ಇ ಸಿಇಟಿ 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಎಂಬಿಎ ಮಾನ್ಯತೆ ಪಡೆದಿದ್ದು ವಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ, 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. ಯುಪಿಎಸ್ಸಿ, ಕೆಪಿಎಸ್ಸಿ, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. ಸಿಇಟಿ ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ALE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೆ ನನಸಾಗಿಸಿಕೊಳ್ಳಿ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.aletech.ac.in ಗೆ ಭೇಟಿ ನೀಡಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08 3174 1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
2: ಕೆಎಲ್ಇ ಟೆಕ್ನಾಲಜಿಕಲ್ ಯುನಿವರ್ಸಿಟಿ ಬೆಳಗಾವ್ 2026-27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಡಾಕ್ಟರ್ ಎಮ್ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವ್, ಕೆಸಿಇಟಿ ಕೋಡ್ E036 ಆಣಿ ಕಾಮೆಡ್ ಕೆ ಕೋಡ್ E065. 2025-26 ಮಧ್ಯೆ 500 ಪೇಕ್ಷಾ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ. ವಿದ್ಯಾರ್ಥ್ಯಾಂನ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್, 150 ಪೇಕ್ಷಾ ಅಧಿಕ ಅನುಭವಿ ಪ್ರಾಧ್ಯಾಪಕ, ತಸೇಜ್ 50 ಹುನ್ ಅಧಿಕ PhD ಧಾರಕ ಶಿಕ್ಷಕ, ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸ ಹಾಸ್ಟೆಲ್ ವ್ಯವಸ್ಥಾ. ಉಪಲಬ್ಧ ಅಭ್ಯಾಸಕ್ರಮ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA, MTech ಇನ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಸಿವಿಲ್. ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಆಣಿ ಬೋಶ್ ಯಾಸಾರ್ಖ್ಯಾ 60 ಹುನ್ ಅಧಿಕ ನಾಮಾಂಕಿತ ಕಂಪನಿಯಿಂದ ಕ್ಯಾಂಪಸ್ ವಿಸಿಟ್. ಅಧಿಕ ಮಾಹಿತಿ ಸಂಪರ್ಕ ಕರಾ 08 3124 0322 ಆಣಿ www.kletech.ac.in ಯಾ ವೆಬ್ಸೈಟ್ಲಾ ವಿಸಿಟ್ ಕರಾ. ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನ್ ಕುರ್ಚಿ ಬೆಳಗಾವ್ ಇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೇ ಪ್ರಮುಖ ವೈಶಿಷ್ಟ್ಯ 100ಹುನ್ ಅಧಿಕ ವರ್ಷಾಚೀ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ, ಜಗಭರಾತೀಲ 3,000 ಹುನ್ ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನ ರಸ್ತೆಯವರಲ್ಲಿ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್, ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹೆ ಆಣಿ ಕ್ರೀಡಾ ಸುವಿಧಾ ಸುದ್ಧಾ, ನ್ಯಾಕ್ ಎ ಪ್ಲಸ್ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣಮಟ್ಟಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಾಠಿ ಸಂಪರ್ಕ ಕರಾ 08 3124 7139 ಆಣಿ 9740639702. ವೆಬ್ಸೈಟ್ ಆಹೆ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಸಂಧ್ಯಾ ಸಮಯ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿಯ ಸಾರಸ್ವತ್ವ ಲೋಕದ ಹಿರಿಯ ಸಾಹಿತಿಗಳಾದ ಸರ್ ಸುಳ್ಕುಡೆ ಅವರು ನಮ್ಮೊಂದಿಗಿದ್ದಾರೆ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸರ್, ಇವಾಗ ನಾವು ಹಿರಿಯ ನಾಗರಿಕರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಿದ್ರೆ ಮೊದಲಿಗೆ ತಿಳಿಸ್ಕೊಡಿ ಸರ್, ಹಿರಿಯ ನಾಗರಿಕರ ಮಹತ್ವ ಏನು ಅಂತ. ಸರ್,
1: ಹಿರಿಯ ನಾಗರಿಕರ ಮಹತ್ವಕ್ಕಿಂತನೂ ಯುವಕರ ಮಹತ್ವನ ಬಹಳ ಮಹತ್ವದ್ದದೆ. ಯಾಕಂದ್ರೆ ಯುವಜನಾಂಗ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನ ಕೊರತೆಯೂ ಇದೆ. ಆ ಮಾರ್ಗದರ್ಶನವನ್ನ ಕೊಡ್ತಕ್ಕಂತ ಹೊಣೆಗಾರಿಕೆ ಹಿರಿಯ ನಾಗರಿಕರದ್ದು ಇದೆ. ಅದರ ಜೊತೆಗೆ ಸಮಾಜದ್ದು, ರಾಜಕೀಯದ್ದು ಎಲ್ಲರದ್ದು ಸೇರಿ ಈ ಯುವಕ ಯುವಜನಾಂಗ ಅಥವಾ ಕುಟುಂಬ ಜೀವನ ಅದು ಎಷ್ಟು ಅವರಿಗೆ ಮಹತ್ವ ಕೊಡ್ತದಲ್ಲ ಅಷ್ಟು ಹಿರಿಯರು ಆ ಮಹತ್ವ ಬರ್ತದೆ. ಈಗ ಸಮಾಜದ ದೃಷ್ಟಿಯಿಂದ ಹಿರಿಯರು ಏನು ಮಾಡ್ತಾರೆ, ಸಮಾಜದಲ್ಲಿ ಬದುಕಬೇಕಂತಂದ್ರೆ ಅವರಿಗೆ ಹಿಂದೇಟ್ ಹಾಕದೆ. ಯಾಕಂದರೆ ಸಾಕಷ್ಟು ಹುದ್ದೆಗಳಲ್ಲಿದ್ದಿರ್ತಾರೆ, ದೊಡ್ಡವರಾಗಿರ್ತಾರೆ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಿರ್ತಾರೆ. ಭಾರತ ದೇಶದಲ್ಲಿ ಹಿರಿಯ ನಾಗರಿಕರಿಗೆ ತನ್ನದೇ ಆದಂಥ ಸ್ಥಾನಮಾನಗಳನ್ನು ಕೊಟ್ಟಂಥ ಈ ದೇಶದಲ್ಲಿ ಇದು ಋಷಿಮುನಿಗಳ ದೇಶ ಅಂದರೆ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಈ ದೇಶ ಬೆಳೆದು ಬಂದದ್ದು. ಹಿರಿಯರಿಗೆ ಯಾವತ್ತೂ ಮಹತ್ವವನ್ನು ಕೊಡ್ತಾ ಬಂದಂಥ ಈ ದೇಶದಲ್ಲಿ ಇತ್ತಿತ್ತಲಾಗಿ ಈ ಆಧುನಿಕ ಯುಗದಲ್ಲಿ ಕೆಲವು ಹಿತಾಸಕ್ತಿಗಳ ಒಂದು ಒಲಿವಿನಿಂದಾಗಿ ಹಿರಿಯ ನಾಗರಿಕರ ಅಂದರೆ ಸ್ವಲ್ಪ ಅವ್ರ ಬಗ್ಗೆ ಕೀಳಾಗಿ ಕಾಣುವುದು ಅಥವಾ ಅವರು ಏನು ಯಾತಕ್ಕೂ ಉಪಯೋಗ ಬರ್ತಕ್ಕಂಥದ್ದಕ್ಕೆ ಅಲ್ಲ ಅಂತಕ್ಕಂಥ ಒಂದು ವಿಚಾರದಿಂದ ಅವರನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ವಿಷಯಗಳು ಎಲ್ಲ ಕಡೆಗೆ ಬರ್ತಾನೇ ಇದಾವೆ. ಅದರ ದೃಷ್ಟಿಯಿಂದ ಹಿರಿಯ ನಾಗರಿಕರ ಮಹತ್ವವಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಮೊದಲು ಹಿರಿಯ ನಾಗರಿಕರು ಅಂದರೆ ಯಾರು ಅಂತಕ್ಕಂಥದ್ದು ಒಂದು ಭಾಳ ಮಹತ್ವದ, ನಂತರ ಅವರ ಬಗ್ಗೆ ಮಹತ್ವದ ಬಗ್ಗೆ ನಾವು ತಿಳಿಸಬಹುದು. ಹಿರಿಯ ನಾಗರಿಕರು ನಾವು ಸಾಮಾನ್ಯವಾಗಿ 60 ವರ್ಷದ ಮೇಲದ್ದವರಿಗೆಲ್ಲ ಹಿರಿಯ ನಾಗರಿಕರು ಅಂತಕ್ಕಂಥ ಒಂದು ಪರಿಕಲ್ಪನೆಯೊಳಗೆ ನಾವು ಹೋಗ್ತಾ ಇದ್ದೇವೆ. ಈ ಹಿರಿಯ ನಾಗರಿಕರಿಗೆ ಮಹತ್ವ ಇಲ್ಲ ಅಂತೂ ಹೇಳಿಕ್ಕಾಗಲ್ಲ, ಐತಿ ಅಂತೂ ಹೇಳಿಕ್ಕಾಗಲ್ಲ. ಅಂತ ಒಂದು ಸಂದಿಗ್ಧ ವಾತಾವರಣದಲ್ಲಿ ನಾವು ನೀವೆಲ್ಲ ಇದ್ದೇವೆ. ಹಿರಿಯರು ಅವರಿಗೆ ನಾವು ಮಹತ್ವ ಕೊಟ್ಟರೆ ಮಹತ್ವ ಇದ್ದೇ ಇದೆ, ಅಥವಾ ಅವರು ಏನೋ ನಮಗೆ ಉಪಯೋಗ ಬರುವಲ್ಲ, ಅನುಕೂಲ ಆಗೋಲ್ಲ ಅಂತಕ್ಕಂಥ ಒಂದು ನಿರ್ಲಕ್ಷ್ಯ ಮಾಡಿರಿ ಅವ್ರ ಮಹತ್ವಕ್ಕೆ ನಾವು ಭಂಗ ತಂದಂಗೆ ಆಗ್ತದೆ. ಅವರಲ್ಲಿ ಸಾಮಾನ್ಯವಾಗಿ ಹಿರಿಯರು ನಾನಾ ಸಮಸ್ಯೆಗಳನ್ನು ಎದುರಿಸಿ ಅಥವಾ ನಾನಾ ಸಾಧನೆಗಳನ್ನು ಮಾಡಿ ಒಂದು ಹಿರಿಯ ನಾಗರಿಕರ ಆಗ್ತಕ್ಕಂಥ ಒಂದು ಅವಸ್ಥೆಗೆ ಬಂದಿರ್ತಾರೆ. ಅವರಿಗೆ ನಾವು ಮಹತ್ವ ಕೊಡಬೇಕಂದ್ರೆ ಅಥವಾ ಅವ್ರ ಮಹತ್ವವನ್ನು ಪಡ್ಕೊಳ್ಬೇಕಾದ್ರೆ ಅವರು ತಮ್ಮ ಚಟುವಟಿಕೆಗಳನ್ನು, ಅವರ ವಿಚಾರಗಳನ್ನು ಅವರು ಸೀಮಿತದಲ್ಲಿ ಬಳಸಲಿಕ್ಕೆ ಅವರು ಪ್ರಯತ್ನ ಮಾಡಬೇಕಾಗ್ತದೆ. ಯಾಕಂದರೆ ನಾವು ಹಿರಿಯರಾಗಿರ್ತೀವಿ, ನಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು ಬಳಸ್ಕೋಬೇಕಂದ್ರೆ ನಮ್ಮ ವಿಚಾರಗಳು ಸಹಿತ ಸರಿಯಾಗಿರಬೇಕು, ನಾವು ನಮ್ಮದೇ ನಡಿಬೇಕು ಅಥವಾ ನಾವು ಹೇಳಿದಂಗೆ ಆಗಬೇಕು, ಇದನ್ನೆಲ್ಲ ನಾವು ಮಾಡ್ಕೋತ ಹೋದರೆ ಹಿರಿಯರಾದವರು ಅವರಿಗೆ ಸ್ವಲ್ಪ ಮಹತ್ವ ಕೊಡೋದು. ಯಾಕಂದರೆ ಅವರು ಕಿರಿಕಿರಿ ಮಾಡ್ತಾರೆ, ಅವರು ತಮ್ಮದೇ ಹಠ ಹಿಡಿತಾರೆ ಅಂತಕ್ಕಂಥ ಒಂದು ಭಾವನೆ ಬರೋದ್ರಿಂದ ಅವರಿಗೆ ಮಹತ್ವ ಕೊಡದೇ ಇರಬಹುದು ಅವಾಗ ಜನ. ಆದರೆ ಹಿರಿಯ ನಾಗರಿಕರು ಏನು ಮಾಡಬೇಕಾಗತ್ತೆ, ತಮ್ಮ ವಿಚಾರಗಳನ್ನು, ತಮ್ಮ ಆಲೋಚನೆಗಳನ್ನು ಅವರು ಮೊದಲ ಯಾವ ಒಂದು ಅಧಿಕಾರದಲ್ಲಿರ್ಬೋದು ಅಥವಾ ಹಿರಿತನದಲ್ಲಿರ್ಬೋದು ಅಥವಾ ಯಾವುದೋ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನಗಳಿರ್ಬೋದು, ಆ ಒಂದು ಹಿನ್ನೆಲೆ ಒಳಗೆ ಅವರು ತಮ್ಮದೇ ಆದಂಥ ಒಂದು ದರ್ಬಾರ ಅಥವಾ ಅವ್ರದ್ದೇ ಆದಂಥ ಒಂದು ವಿಚಾರಗಳನ್ನು ಸಮಾಜದ ಮೇಲೆ ಅಥವಾ ಕುಟುಂಬದ ಮೇಲೆ ಹಾಕಿದರೆ ಅವಾಗ ಅವರು ತಮ್ಮ ಮಹತ್ವವನ್ನು ತಾವ ಕಡಿಮೆ ಮಾಡ್ಕೋತ ಹೋಗಬೇಕಾಗ್ತದೆ. ಅವರು ತಮ್ಮ ವಿಚಾರಗಳನ್ನು, ಆಲೋಚನೆಗಳನ್ನು ಸ್ವಲ್ಪ ಈ ಒಂದು ಪರಿಸರಕ್ಕೆ ಹೊಂದ್ಕೋಬೇಕಾಗ್ತದೆ. ಹಿರಿಯರಾಗೇವೆ ಅಂತೇಳಿ ತಿಳ್ಕೊಂಡು ನಮ್ಮದೇ ನಡೆದೈತಿ, ನಾವು ಭಾಳ ಮಹತ್ವದಲ್ಲಿದ್ದೇವೆ, ನಾವು ಭಾಳ ತ್ಯಾಗ ಮಾಡೇವೆ, ನಾವು ಇದನ್ನೆಲ್ಲ ಕಟ್ಟೇವೆ ಮಾಡ್ತಕ್ಕಂಥ ಎಲ್ಲ ವಿಚಾರಗಳು ಅವ್ರ ತಿಳಿವಳಗೆ ಇಟ್ಕೊಂಡು ಅವ್ರು ಹೋದರೆ ಅದೇನಾಗತ್ತೆ, ಮಹತ್ವವನ್ನು ಅವರೇ ಕಳ್ಕೋಬೇಕಾಗ್ತದೆ, ಮತ್ತೊಬ್ರು ಯಾರು ಅದಕ್ಕೆ ಜವಾಬ್ದಾರ ಆಗೋಲ್ಲ. ಆದರೆ ಹಿರಿಯ ನಾಗರಿಕರಿಗೆ ಮಹತ್ವ ಇದ್ದೇ ಇದೆ. ಆ ಹಿರಿಯ ನಾಗರಿಕರಿಗೆ ಹೆಂಗೆ ಮಹತ್ವ ಅಂತಂದರೆ ಅವರು ಮನೆಯಲ್ಲಿದ್ದರೆ ಒಂದು ಏನೋ ಒಂದು ಸುರಕ್ಷತಾ ಭಾವ ಆ ಕುಟುಂಬದ ಜೀವನಕ್ಕೆ ಸಿಗ್ತದೆ. ಅದರ ಜೊತೆಗೆ ಸಮಾಜ ಕೆಲಸದಲ್ಲಿ ತೊಡಗಲಿಕ್ಕೆ ಅವರಿಗೆ ಸಮಯ ಸಾಕಷ್ಟು ಇದ್ದಿರ್ತದೆ. ಅಲ್ಲಿ ಕೆಲಸಗಳನ್ನು ಮಾಡಿ ಅವರು ತಮ್ಮ ಮಹತ್ವವನ್ನು ಹೆಚ್ಚಿಸ್ಕೊಳ್ಬೇಕಾಗ್ತದೆ. ಅದರ ಜೊತೆಗೆ ಬೇಕಷ್ಟು ಕೆಲಸ, ಈಗ ಬೇಕಷ್ಟು ಹಾಡುಗಾರಿಕೆ ಇದೆ, ಸಾಹಿತ್ಯ ಇದೆ, ಇವನ್ನೆಲ್ಲ ಅವರು ತೊಡಸ್ಕೋಬಹುದು. ಅಥವಾ ಯಾವುದೋ ಒಂದು ಸಂಸ್ಥೆಯೊಳಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಆ ಸಂಸ್ಥೆ ಸೇರಿ ಅವರು ತಮ್ಮ ಜೀವನದ ಮಹತ್ವವನ್ನು ಹೆಚ್ಚಿಸಿಕೊಳ್ಳಬಹುದಾಗಿ.
0: ಸರ್, ಈಗ ಹಿರಿಯ ನಾಗರಿಕರ ವಿಚಾರಧಾರೆಗಳಿಗೂ ಹಾಗೇನೆ ಇಂದಿನ ಪೀಳಿಗೆಯ ವಿಚಾರಧಾರೆಗಳಿಗೂ ಈ ಒಂದು ಹೊಂದಾಣಿಕೆ ಇಲ್ಲದೆ ಇರೋದೇ ಈ ಒಂದು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುತ್ತಾ, ಹೇಗೆ ಹಿರಿಯರ ಮಧ್ಯೆ ಹಾಗೇನೆ ಈ ಯುವ ಪೀಳಿಗೆಯ ಮಧ್ಯೆ?
1: ಯುವ ಪೀಳಿಗೆ ಈಗ ವೈಜ್ಞಾನಿಕವಾಗಿ ಭಾಳಷ್ಟು ಸಲಕರಣೆಗಳನ್ನು ಪಡೆದಿದೆ, ಜ್ಞಾನ ವಿಜ್ಞಾನನು ಪಡ್ಲಿಕ್ಕತ್ತದೆ. ನಮ್ಮ ಈ ಈಗಿನ ಒಂದು ಹಿರಿಯ ನಾಗರಿಕರ ಒಂದು ಪರಿಸ್ಥಿತಿ ನೋಡ್ರಿ, ಅವರು ಆ ಒಂದು ಕಾಲಕ್ಕೆ ಒಂದು ಶಿಕ್ಷಣ ಪಡೆಯೋದನ್ನ ಒಂದು ದೊಡ್ಡ ಸಾಧನೆ ಅಂತ ತಿಳ್ಕೊತಿದ್ವಿ. ನಾವು ಒಂದು ಉನ್ನತಿ ಕಲ್ತೇವೆ, ಉನ್ನತಿ ಕಲ್ತೇವೆ, ಒಬ್ರು ಯಾರೋ ಎಸ್ ಎಲ್ ಸಿ ಕಲ್ತೇವೆ ಅಂದ್ರೆ ಬಹಳ ದೊಡ್ಡ ವಿದ್ಯೆಯನ್ನು ಕಲ್ತೇವೆ ಅಂತಕ್ಕಂಥ ಒಂದು ಆ ಒಂದು ಹಿನ್ನೆಲೆ ಅವಾಗಿತ್ತು. ಈಗ ಎಲ್ಲ ಶಿಕ್ಷಿತರಾಗ್ಯಾರ, ಅವರಿಗೆಲ್ಲ ರೀತಿಯ ಮಾಹಿತಿ ಯಾವ್ದು ಬೇಕಾದಂಥ ಮಾಹಿತಿಯನ್ನು ಈಗ ನೀವು ಹೇಳಿ ಗೂಗಲ್ ಸರ್ಚ್ ಮಾಡಿದ್ರೆ ಜಗತ್ತಿನಿಂದ ಎಲ್ಲನೂ ಸಿಗ್ತದೆ ಅಂತ ಹೇಳ್ತಕ್ಕಂಥ ಅಂಥ ಒಂದು ವಿಚಾರದಿಂದ ಯುವಕರಿದ್ದಾರೆ. ನಾವು ಹಿಂದಿನ ಈ ಹಿರಿಯ ನಾಗರಿಕರು ನಮಗೆ ಯಾವುದೋ ಒಂದು ಪೇಪರ್ ಸಿಗಬೇಕಾದ್ರೆ ಅದು ಭಾಳ ಒಂದು ಪುಸ್ತಕ ನೋಡಕ್ಕೆ ಸಿಗಬೇಕಾದ್ರೆ, ಪುಸ್ತಕ ಓದಕ್ಕೆ ಸಿಗಬೇಕಾದ್ರೆ ಈ ಹಿನ್ನೆಲೆಯಲ್ಲಿ ಬಂದಿರ್ತೀವಿ ನಾವು. ಈಗ ಈ ಹಿನ್ನೆಲೆಯಲ್ಲಿ ಬಂದಾಗ ಆಗಿನ ವಿಚಾರಗಳು ಈಗಿನ ಇದು ಯುವಕರಿಗೆ ಭಾಳ ಒಂದು ಅಂತರ ಇರ್ತದೆ. ಆ ಅಂತರವನ್ನು ನಾವು ಕಡಿಮೆ ಮಾಡ್ಕೋಬೇಕಾದ್ರೆ ಹಿರಿಯ ನಾಗರಿಕರೇ ಈಗಿನ ಈಗ ಸಮಕಾಲೀನ ಏನು ವಿದ್ಯಮಾನಗಳದಾವಲ್ಲ ಅದರ ಪರಿಚಯ ಹೆಚ್ಚು ಮಾಡ್ಕೋಬೇಕಾಗ್ತದೆ. ಆ ಪರಿಚಯಗಳನ್ನೇ ಹೆಚ್ಚು ಮಾಡ್ಕೊಂಡ್ರೆ ಅವರಿಗೆ ಮತ್ತು ಯುವಕರಿಗೆ ಅಥವಾ ಯುವಜನಾಂಗಕ್ಕೆ ಯಾವುದೇ ಒಂದು ಭೇದ ಭಾವ ಅಥವಾ ಭಿನ್ನಾಭಿಪ್ರಾಯ ಅಥವಾ ಅಂತರ ಇವೆಲ್ಲ ಕಡಿಮೆ ಆಗ್ತವೆ. ನಾವೇನು ಮಾಡ್ತಾ ಇದ್ದೀವಿ, ನಾವು ಹಿಂದಿಂದ ಹೇಳ್ಕೊತ ಹೋದರೆ ಹಿಂದೆ ನಮ್ಮ ಕಾಲದಲ್ಲಿ ಹಿಂಗಿತ್ತು ಹಂಗಿತ್ತು ಅದೇ ಈಗ ನೀವು ನಡೆಸಬೇಕಂತಕ್ಕಂಥ ಈ ಒಂದು ವಿಚಾರದಿಂದ ಏನಾಗ್ತದೆ ಭಿನ್ನಾಭಿಪ್ರಾಯಗಳು ಬರ್ತವೆ. ಮತ್ತು ಈಗಿನ ಒಂದು ವಾತಾವರಣದಲ್ಲಿ ಕೌಟುಂಬಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು, ರಾಜಕೀಯ ಮೌಲ್ಯಗಳು, ಎಲ್ಲ ಮೌಲ್ಯಗಳು ಏನದವ ಭಾಳಷ್ಟು ಅವು ನನಗನಿಸಿದ ಮಟ್ಟಿಗೆ ಹಿಂದಿನ ಜನಾಂಗ ಈಗಿನ ಜನಾಂಗ ಭಾಳಷ್ಟು ಅವು ವ್ಯತ್ಯಾಸಗಳನ್ನು ಕಂಡವ, ಅಂತರಗಳನ್ನು ಕಾಣ್ತಾ ಇದ್ದಾವೆ. ಸಮಕಾಲೀನ ಈ ಏನು ಮೌಲ್ಯಗಳದಾವಲ್ಲ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಹಿರಿಯರಾದವರು. ಅದರ ಜೊತೆಗೆ ಆ ನಮ್ಮ ಈ ಯುವ ಜನಾಂಗ ಅವರ ವಿಚಾರಗಳು, ಅವರ ಆಶೆ ಆಕಾಂಕ್ಷೆಗಳು, ಅವಕ್ಕೆ ನಾವು ಸ್ಪಂದಿಸಬೇಕು. ಹಿರಿಯರ ನಮ್ಮ ಮೊದಲನೇ ಕರ್ತವ್ಯ ಇರ್ತದೆ. ನಾವು ಮೊದಲನೇದಾಗಿ ಸಹನಶೀಲರಾಗಬೇಕು. ಹಿರಿಯ ನಾಗರಿಕರು ಸಹನಶೀಲರಾದರೆ ಯುವಕರು ಕೂಡ ಸ್ಪಂದನೆ ಮಾಡಲಿಕ್ಕೆ ಏನು ತೊಂದರೆ ಆಗುವಲ್ಲ. ಈ ಸಹನಶೀಲತೆ ಕಡಿಮೆ ಇರ್ತದೆ ವಯಸ್ಸಾದಂಥ ಅದಂಗ ಸಹನಶೀಲತೆ ಸ್ವಲ್ಪ ಕಡಿಮೆ ಆಗ್ತದೆ. ಆ ಸಹನಶೀಲತೆ ಬೆಳೆಸ್ಕೋಕೆ ಹೇಳಲಿಕ್ಕೂ ಆಗೋಲ್ಲ. ಯಾರೋ ಅವರು ಯುವಕರು ನೀವು ಹಿಂಗೆ ಮಾಡಬೇಡ್ರಂತ ಕೈಲಿ ಮಾತಾಡ್ಸಿಟ್ಟು ಬರ್ತದೆ ಅವರಿಗೆ. ಆ ದೃಷ್ಟಿಯಿಂದ ಈ ಹಿರಿಯ ನಾಗರಿಕರಿಗೆ ಮತ್ತು ನಮ್ಮ ಯುವಜನಾಂಕ ಅದು ಸಮಕಾಲೀನ ಮೌಲ್ಯಗಳನ್ನು ಇಬ್ಬರು ಮಂದಿ ಅರ್ಥ ಮಾಡ್ಕೊಂಡ್ರೆ, ಅವರ ಒಂದು ಸ್ಥಿತಿಗತಿಗಳನ್ನು ಯುವಕರು ಅರ್ಥ ಮಾಡ್ಕೊಂಡ್ರೆ ಅಥವಾ ಹಿರಿಯ ನಾಗರಿಕರು ಯುವಕರ ಆಶೋತ್ತರಗಳನ್ನು ಅರ್ಥ ಮಾಡ್ಕೊಂಡ್ರೆ ಯಾವ ಒಂದು ವ್ಯತ್ಯಾಸವಾಗಲಿ, ಅಂತರವಾಗಲಿ, ಅಥವಾ ಭಿನ್ನಾಭಿಪ್ರಾಯ ಆಗಲಿ, ಅಥವಾ ಸಾಮರಸ್ಯ ಕೊರತೆ ಬರೋದಿಲ್ಲ. ಈ ಸಾಮರಸ್ಯ ಕೊರತೆ ಅಥವಾ ಹೊಂದಾಣಿಕೆ ಕೊರತೆ ಬರೋದು ನಮ್ಮ ಈಗಿನ ಮೌಲ್ಯಗಳಿಗೆ ನಾವು ಸ್ಪಂದಿಸಿರೋದನ್ನೇ ಕಾರಣ.
0: ಸರ್, ಈಗ ಸಮಕಾಲೀನ ಮೌಲ್ಯಗಳ ಜೊತೆಗೇನೆ ಈ ಒಂದು ಆಧುನಿಕ ಕಾಲದ ತಂತ್ರಜ್ಞಾನದ ಬೆಳವಣಿಗೆಯನ್ನು ಕೂಡ ಈ ಒಂದು ಹಿರಿಯರಲ್ಲಿ ಮತ್ತು ಯುವ ಪೀಳಿಗೆಯಲ್ಲಿ ಇಷ್ಟೊಂದು ಭಿನ್ನಾಭಿಪ್ರಾಯ ಬರೋದಕ್ಕೆ ಕಾರಣವಾಗಬಹುದಾ?
1: ಇದು ಈ ಸಮೂಹ ಮಾಧ್ಯಮ ಆಗಲಿ ಅಥವಾ ಈಗೇನು ಮೊಬೈಲು ಅಥವಾ ನೀವೇನು ಇವೆಲ್ಲ ಸಮಾಜಕ್ಕೆ ಜಾಲತಾಣ ಇವೆಲ್ಲ ಹಿರಿಯರಿಗೂ ಒಂದೇ ಇದಾವೆ, ಯುವಕರಿಗೂ ಒಂದೇ ಇದಾವೆ. ಏನು ಅದರವಾಗಿ ಅದರಲ್ಲಿ ನೀವು ಮೊಬೈಲಲ್ಲಿ ನೋಡ್ರೂ ಹಿರಿಯರು ನೋಡ್ರೂ ಅದ ಬಂದಿರ್ತದೆ, ಯುವಕರು ನೋಡ್ರೂ ಅದ ಬಂದಿರ್ತದೆ. ಆದರೆ ಸ್ಪಂದನೆ ಮಾಡ್ತಕ್ಕಂಥದ್ದು, ಅದನ್ನು ವಿಚಾರ ಮಾಡ್ತಕ್ಕಂಥದ್ದು, ಅದನ್ನು ಉಪಯೋಗ ಮಾಡ್ಕೊತಕ್ಕಂಥದ್ದು ಹಿರಿಯರದ್ದು ಒಮ್ಮೆ ತಪ್ಪಬಹುದು ಅಥವಾ ಯುವಕರದ್ದು ತಪ್ಪಬಹುದು. ಈ ಸಮೂಹ ಮಾಧ್ಯಮದಿಂದನೇ ನಾವೆಲ್ಲ ಕೆಡ್ತಾ ಇದ್ದೀವಿ ಅನ್ನೋದು ಅಷ್ಟೊಂದು ಸಮಂಜಸವಾದಂಥ ವಿಚಾರ. ಸಮೂಹ ಮಾಧ್ಯಮಗಳು ನಮ್ಮ ವಿಚಾರಗಳನ್ನು, ನಮ್ಮ ಮಾಹಿತಿಯನ್ನು, ನಮ್ಮ ಜ್ಞಾನವನ್ನು ವೃದ್ಧಿಸಲಿಕ್ಕೆ ಇಲ್ಲವ. ಅದರ ಜೊತೆ ಜೊತೆಗೆ ಕೆಲವು ಅನವಶ್ಯಕವಾದಂಥ ಮಾಹಿತಿಯೂ ಬರ್ತದೆ. ಅದು ಎಲ್ಲ ಕಾಲಕ್ಕೂ ಅದು ಓಪುಗಳು ಹಿಂದಿನ ಕಾಲದಲ್ಲಿದ್ದು, ರಾಮಾಯಣ ಕಾಲದಲ್ಲಿದ್ದು, ಮಹಾಭಾರತದಲ್ಲಿದ್ದು, ಈಗ ಇರೋ ಓಪುಗಳು, ಅದು ಸಾಮಾಜಿಕ ಜಾಲತಾಣದಲ್ಲಿ ಓಪುಗಳು ಇರ್ತವೆ. ಅದನ್ನು ಪರಿಜ್ಞಾನವನ್ನು ನಾವು ಮಾಡ್ಕೋಬೇಕು. ಅದನ್ನ ಯಾರು ಉಪಯೋಗ ಮಾಡ್ಕೋತೀವಲ್ಲ ಅವ್ರು ಮಾಡ್ಕೋಬೇಕು. ಅದರಿಂದ ಯುವಕರು ಕೆಡ್ತಾ ಇದ್ದಾರೆ ಅಥವಾ ನಮ್ಮ ಹಿರಿಯ ನಾಗರಿಕರು ದಾರಿ ಬಿಡ್ತಾ ಇದ್ದಾರೆ. ಈ ದೃಷ್ಟಿಕೋನ ನಾವು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಸಮೂಹ ಮಾಧ್ಯಮದ ಮೇಲೆ ಹಾಕಬಾರದು. ಯಾಕಂದರೆ ಇವೆಲ್ಲ ಅನುಕೂಲಗಳನ್ನು ವಿಜ್ಞಾನಿಗಳು ಯಾಕೆ ಕಂಡಿಡ್ತಾರೆ ಅಂದರೆ ನಮಗೂ ಉಪಯೋಗ ಆಗಲಿ, ನಮ್ಮ ಜೀವನಕ್ಕೆ ಉಪಯೋಗ ಆಗಲಿ, ನಮ್ಮ ಜೀವನ ಇನ್ನೊಂದು ಸ್ವಲ್ಪ ಸಂಪರ್ಕ ಜಾಸ್ತಿ ಆಗಲಿ. ಆದರೆ ಅದನ್ನು ಉಪಯೋಗ ಮಾಡ್ತಕ್ಕಂಥ ನಾವು ಏನು ಜೀವಿಗಳಿದ್ದೀವಿ ಅಲ್ಲ, ಅದು ಯುವಕರು ಇರ್ಬೋದು ಅಥವಾ ಯಾರೋ ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರಬೇಕು, ಯಾರೇ ಇರಬೇಕು, ಅದು ಯಾವ ಸಲುವಾಗಿದೆ, ಅದನ್ನು ಯಾವುದಕ್ಕೆ ಉಪಯೋಗ ಮಾಡಬೇಕು, ಎಷ್ಟು ಉಪಯೋಗ ಮಾಡಬೇಕು, ಅದನ್ನು ಬಂದನ್ನು ನಾವು ಮಾಡ್ಕೋಬೇಕಾಗ್ತದೆ. ಅವು ಸಾಮಾಜಿಕ ಜಾಲತಾಣದಲ್ಲಿ ಇದು ಜಗತ್ತಿನಲ್ಲಿ ಇದು ಎಲ್ಲರಿಗೂ ತಿಳಿಯಲಿ ಅಂತೇಳಿ ತಿಳ್ಕೊಂಡು ಅದನ್ನು ವಿಜ್ಞಾನಿಗಳು ಕಂಡಿಡ್ದಾರೆ. ಅದನ್ನು ಅದರ ಉಪಯೋಗ ಹೆಂಗೆ ಮಾಡಬೇಕು ಅನ್ನೋದು ಹೇಳ್ಯಾರ. ಬಹಳಷ್ಟು ಜನ ಅದ್ರ ಬಗ್ಗೆ ಈಗ ಯಾವ್ದಕ್ಕೆ ಉಪಯೋಗ ಮಾಡಿ ನೀವು ವಿದ್ಯಾದಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಅದನ್ನ ನಿಮಗೆ ಬೇಕಾದಂತ ಮಾಹಿತಿ ಸಿಗ್ತದೆ. ಈಗ ಜನಸಂಖ್ಯೆ ಇದು ತಿಳ್ಕೊಂಡ್ರೆ ನಾನು ಒಂದೊಂದು ಆಫೀಸ್ಗೆ ಹೋಗ್ಬೇಕಾಗತ್ತೆ. ನಿಮ್ಮ ಇಲ್ಲೇ ಕುತ್ಕೊಂಡು ನೀವು ಹೇಳ್ಬೋದು ಈ ಬೆಳಗಾವಿದ ಜನಸಂಖ್ಯೆ ಎಷ್ಟಿದೆ ಅಥವಾ ಯಾವುದೋ ಒಂದು ಮಾಹಿತಿ ಬೆಳಗಾವಿದಲ್ಲಿ ಎಷ್ಟು ಮಂದಿ ಸ್ವತಂತ್ರ ಯೋಧರು ಇದ್ದಾರೆ ಅದಾಗಿನಾಗ ಮಾಹಿತಿ ಸಿಗುತ್ತೆ. ಇಂಥವಕ್ಕೆಲ್ಲ ನಾವು ಉಪಯೋಗ ಮಾಡ್ಕೊಂಡು ಸಾಮಾಜಿಕ ಜಾಲತಾಣ ಯುವಕರಿಗೂ ಒಂದದದು ನಮ್ಮ ಇವರು. ಅದರಿಂದ ಯುವಕರು ಕೆಲವು ಯುವಕರು ಅದು ಎಲ್ಲ ಕಡೆಗೆ ಇರೋದದು. ರಾಮಾಯಣದಲ್ಲಿ ಇದ್ರು ಇವರು ಅವರು ರಾವಣ ಅವಾಗನೂ ಇದ್ದ ಈಗೂ ರಾವಣ ಇದ್ದಾನೆ, ದುರ್ಯೋಧನ ಅವಾಗನೂ ಇದ್ದ ಈಗೂ ದುರ್ಯೋಧನ ಇದ್ದಾನೆ. ಅದು ಸಮಾಜ ಜಾಲತಾಣದಲ್ಲಿ ದುರ್ಯೋಧನದ ಒಂದು ವಿಚಾರಗಳನ್ನು ಬರ್ತವೆ, ಮತ್ತು ಧರ್ಮರಾಯನ ವಿಚಾರಗಳು ಬರ್ತಾವೆ, ರಾಮನ ವಿಚಾರಗಳು ಬರ್ತವೆ, ಬಸವನವ್ರ ವಿಚಾರಗಳು ಬರ್ತಾವೆ, ಎಲ್ಲ ವಿಚಾರಗಳು ಬರ್ತವೆ. ಈಗ ಬಸವನವ್ರ ವಿಚಾರ ನಾವು ತೊಗೊಂಡ್ರೆ ನಾವು ಒಳ್ಳೆಯವ್ರು ಹಾಕೇವೆ, ಮತ್ತು ಬಸವನವ್ರು ಏನು ಹೇಳೋ ಅವನ್ನ ಬಿಟ್ಟು ಮತ್ತು ಆ ಬಸವನವ್ರ ವಿರುದ್ಧ ಮಾಡ್ತಕ್ಕಂಥ ವಿಚಾರಗಳನ್ನು ಹಾಕೊಂಡ್ರೆ ಬಸವನವ್ರ ಬಗ್ಗೆನೂ ಅವ್ರ ಬಗ್ಗೆನೂ ತಪ್ಪು ಕಲ್ಪನೆ ಹಾಕದೆ, ಮತ್ತು ಉದಾಹರಣೆಗೆ ನಮ್ಗೆ ಅದು ನಾವು ನೋಡಿದವರಿಗೆ ಅಥವಾ ಮಾಡಿದವರಿಗೆ ನಮಗೂ ತಪ್ಪು ಕಲ್ಪನೆ ಬರೋದು ಸರ್. ಈ ತಪ್ಪು ಕಲ್ಪನೆ ಬರೋದು ನಮ್ಮ ಮೇಲೆ ಇದು ಬರ್ತಾಯಿದ್ರೆ ಸಮಾಜಕ್ಕೆ ಜಾಲತಾಣದಲ್ಲಿ ಅದು ಎಲ್ಲ ಎಲ್ಲರಿಗೂ ಅದು ಮಾಹಿತಿ ಕೊಡ್ತದೆ. ಅದರಲ್ಲಿ ಒಳ್ಳೇದು ಯಾವ ರೀತಿ ನೀವು ತಗೋಬೇಕು, ಒಳ್ಳೇದಿಲ್ದು ಬಿಡಬೇಕಾಗತ್ತೆ ಅಷ್ಟೇ.
0: ಸರ್, ಇನ್ನೊಂದು ಅಂದ್ರೆ ಪ್ರತಿಯೊಂದು ಸಮಸ್ಯೆಗೆ ಮುಖ್ಯ ಕಾರಣ ಅಂದ್ರೆ ಈ ಒಂದು ಹಣಕಾಸಿನ ವ್ಯವಸ್ಥೆ ಅಂತಾನೆ ಹೇಳ್ಬೋದು, ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಆರ್ಥಿಕವಾಗಿ ಸಬಲರಾದವರಿಗೆ ಅಷ್ಟಾಗಿ ಈ ಸಮಸ್ಯೆಗಳು ಕಾಣೋದಿಲ್ಲ, ಆದ್ರೆ ದುಡಿಯುವಂತ ಸಂದರ್ಭದಲ್ಲಿ ಉಳಿತಾಯ ಮಾಡುವಂತದ್ದು ಹಿರಿಯ ನಾಗರಿಕರಿಗೆ ಎಷ್ಟು ಮುಖ್ಯವಾಗುತ್ತೆ ಅಂತ.
1: ನನಗೆ ಅನಿಸ್ಬಿಟ್ಟಿಗೆ ನಾವು ಹಿರಿಯ ನಾಗರಿಕರಲ್ಲಿ ಅಥವಾ ಯುವಕರಿರಲಿ ಅಥವಾ ದುಡಿಯೋರಿರಲಿ ಯಾರೇ ಇರಲಿ ನಾವು ಬಳಕೆಯನ್ನು ಮಾಡಬೇಕಾಗಿದೆ. ಉಳಿಕೆಯನ್ನು ಮಾಡೋದು ಭಾಳ ಮಹತ್ವದ್ದಲ್ಲದು, ಯಾಕಂದ್ರೆ ಜೀವನ ಭಾಳ ದೀರ್ಘವಾಗಿರೋದಲ್ಲದು. ನಾವು ದುಡಿದು ನಾವು ಬರೀ ಉಳಿಕೆ ಮಾಡ್ಕೊತ ಕೂತಂದ್ರೆ ಉಪಯೋಗ ಮಾಡೋದು ಯಾವಾಗ? ಉಪಯೋಗ ಭಾಳ ಮುಖ್ಯದ, ಅದನ್ನ ಸದುಪಯೋಗ ಮಾಡ್ಕೋಬೇಕು ನಾವು. ಈಗ ಬಸವಣ್ಣವ್ರ ಕಾಲದಲ್ಲಿ ಅವ್ರು ಯಾವುದೋ ಸಂಗ್ರಹ ಮಾಡಬೇಡ ಅಂತ ಹೇಳ್ತಿದ್ರು, ಸಂಗ್ರಹ ಮಾಡಿರಿ ದಾಸೋಹ ಮಾಡಿರ್ತಿದ್ರು, ಹೆಚ್ಚಾಗಿತ್ತಂದ್ರೆ ದಾಸೋಹನ ಮಾಡಂತ ಹೇಳ್ಯಾರ ಅವರು. ಸತ್ಯ ಶುದ್ಧ ಕಾಯಕದೊಳಗೆ ಇರ್ರಿ, ದುಡಿರಿ, ಗಳಿಸ್ರಿ, ಶತ್ ಅನಿಸ್ತಂದ್ರೆ ಅದನ್ನ ದಾಸೋಹದಲ್ಲಿ ವಿನಿಯೋಗಿಸ್ರಿ ಅಂತ ಹೇಳಿ ಉಳಿಕೆ ಮಾಡ್ರಿ ಅಂತೇಳಿ ಯಾವಾಗ ಕಾಲ. ಮತ್ತು ಈಗಿನ ಕಾಲದಲ್ಲೂ ಹಾಗೇ ಇದೆ, ಆರ್ಥಿಕ ಪರಿಸ್ಥಿತಿ ಈಗ ಭಾಳ ಸುಧಾರಣೆ ಆಗಿದೆ. ನಿಜವಾಗಿ ತಲಾ ಆದಾಯ ನಮ್ಮ ದೇಶದ್ದು ಅಥವಾ ನಮ್ಮ ಜನಾಂಗದ್ದು ತಲಾ ಆದಾಯ ಹೆಚ್ಚಾಗಿದೆ, ನಮ್ಮ ದೇಶದ್ದು ಉತ್ಪನ್ನ ಎಲ್ಲ ಹೆಚ್ಚಾಗಿದೆ. ಈಗ ಈಗ ಉಳಿಕೆ ಕಡೆ ನಾವು ಹೆಚ್ಚು ಗಮನ ಕೊಡೋದು, ಅದನ್ನು ಹೇಗೆ ಉಪಯೋಗ ಮಾಡೋದು, ನಾವು ದುಡಿದಿದ್ದನ್ನು ಅಥವಾ ನಮ್ಮ ಹತ್ತಿರಿದ್ದಂಥ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಅಥವಾ ಇದ್ದಂಥ ಸವಲತ್ತುಗಳನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು, ಈ ಥರ ದೃಷ್ಟಿಕೋನದ ಹೆಚ್ಚು ಚಿಂತನೆಗಳಾಗಬೇಕಾಗಿದೆ. ಈಗ ಉಳಿಕೆ ಆಗಲಿ, ಉಳಿಕೆ ಮಾಡಲೇಬೇಕು ಯಾರೇ ಆಗಲಿ, ಉಳಿಕೆ ನಾಳೆ ಅನ್ನೋದು ಒಂದು ಇದ್ದೇ ಇರೋದ್ರಿಂದ ಉಳಿಕೆ ಇರಬೇಕು. ಅದು ಭಾಳಷ್ಟು ಹಿತಮಿತವಾಗಿ ಅದನ್ನೇ ನಾವು ದಿನ ಎಷ್ಟು ಉಳಿತು ಎಷ್ಟು ಬಡ್ಡಿ ಬಂತು ಅದನ್ನ ಲೆಕ್ಕ ಹಾಕೋತ ಜೀವನ ಕಳೆಯೋದು ಬೇಡ, ಉಪಯೋಗ ಮಾಡಿದ ಅದೇ ಚಿಂತೆ ಒಳಗೆ ಹೋಗಬಾರದು, ಅದು ಹಿತಮಿತವಾಗಿರಬೇಕು. ಈಗ ದಾಸೋಹ ಕಲ್ಪನೆಯೊಳಗೆ ನಾವೆಲ್ಲರೂ ಇದ್ರೆ ಏನಾಗುತ್ತೆ, ಉಳಿಕೆ ಆಗಿ ಆ ಅವಶ್ಯಕತೆನೇ ಇಲ್ಲ. ಎಲ್ಲರೂ ನಾವು ದಾಸೋಹಿಗಳೇ ಆದರೆ ಉಳಿಸುವಂಥ ಪ್ರಶ್ನೆ ಏನು ಬರ್ತದೆ? ಉಳಿಸುವಂಥ ಅವಶ್ಯಕತೆನೇ ಇಲ್ಲ. ಆ್ಯಕ್ಚುಲಿ ನಾವು ಏನು ಮಾಡ್ತಾ ಇದ್ದೇವೆ, ಸಂಗ್ರಹಗಳನ್ನು ಮಾಡ್ತಾ ಇದ್ದೇವೆ. ಭಾಳಷ್ಟು ಹಿರಿಯ ನಾಗರಿಕರಲ್ಲಿ ತಪ್ಪು ಕಲ್ಪನೆಗಳಿದಾವೆ. ನಾವು ಭಾಳಷ್ಟು ಹಣವನ್ನು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿಡಬೇಕು, ನಾಳೆ ಕೂಡಿಸಿಡಬೇಕು, ಮತ್ತು ಖರ್ಚು ಮಾಡೋದ್ನಾಗ ನಾವು ಹಿಂದೆ ಮುಂದೆ ನೋಡ್ತೇವೆ. ಈ ನಿಜವಾಗಿ 100 ರೂಪಾಯಿ ಖರ್ಚು ಮಾಡಿದ್ನಾಗ 10 ರೂಪಾಯಿ ಖರ್ಚು ಮಾಡಿದ್ರು ನಿಜವಾಗಿಯೂ ಖರ್ಚು ಮಾಡಿದಕ್ಕೆ ನನಗೂ ಸಮಾಧಾನ ಆಗೋಲ್ಲ, ಮತ್ತೊಬ್ರಿಗೆ ಯಾರಿಗೆ ಖರ್ಚು ಮಾಡೋಕ್ಕೆ ಅವ್ರಿಗೂ ಸಮಾಧಾನ ಆಗೋಲ್ಲ. ಈಗ ನಾವು ಸಮಯಕ್ಕೆ ಅನುಗುಣವಾಗಿ ಈ ಎಲ್ಲಿ ಎಲ್ಲಿ ಖರ್ಚು ಮಾಡಬೇಕು ಅದನ್ನು ಯಥೇಚ್ಛವಾಗಿ ಖರ್ಚನ್ನು ಮಾಡಬೇಕಾಗ್ತದೆ. ಅದರ ಜೊತೆಗೆ ಆ ಖರ್ಚು ಹೇಗಿರಬೇಕು, ಮತ್ತೊಬ್ಬರಿಗೆ ಹಿತ ಆಗಬೇಕು, ತನಗೂ ಹಿತ ಆಗಬೇಕು, ಸಮಾಜಕ್ಕೂ ಹಿತ ಆಗಬೇಕು. ಖರ್ಚು ನಮ್ಮ ಹತ್ರ ದುಡ್ಡದ ಅಂತ ತಿಳ್ಕೊಂಡು ಉಳಿಕೆ ಮಾಡೋದು ಅಷ್ಟೇ ಒಂದು ಆತಂಕಾರಿ ಇದೆ, ಮತ್ತು ಖರ್ಚು ಮಾಡೋದು ಅಷ್ಟೇ ಆತಂಕಾರಿ. ಅದು ಹಿತಮಿತವಾಗಿರಬೇಕು ಯಾವುದಾಗಲಿ, ಅದು ಉಳಿಕೆ ಇರಲಿ ಅಥವಾ ಬಳಕೆ ಇರಲಿ ಅಥವಾ ನಮ್ಗೆ ಗಳಿಸೋ ಇರಲಿ, ನಮ್ಗೆ ಹಿತಮಿತವಾಗಿರಬೇಕು. ಮತ್ತು ನನಗೆ ಅನಿಸಿಮಟ್ಟಿಗೆ ಬಸವಣ್ಣವ್ರು ಹೇಳಿದಂಥ ಸತ್ಯ ಶುದ್ಧ ಕಾಯಕದಲ್ಲಿ ನಾವಿದ್ರೆ ಮತ್ತು ದಾಸೋಹವನ್ನು ಈ ಒಂದು ಪರಿಕಲ್ಪನೆಯೊಳಗೆ ನಮ್ಮ ಜೀವನವನ್ನು ಹಿರಿಯ ನಾಗರಿಕರಾಗಲಿ ಯುವಕರಾಗಲಿ ಅಥವಾ ಯಾವ ರಾಜಕೀಯ ವ್ಯಕ್ತಿಗಳಾಗಲಿ ಈ ಒಂದು ದೃಷ್ಟಿಕೋನ ಬೆಳೆಸ್ಕೊಂಡ್ರೆ ಈಗೇನು ಉಳಿತಾಯ ಮಾಡಬೇಕು ಉಳಿತಾಯ ಮಾಡ್ರಿ, ಉಳಿತಾಯ ಮಾಡಲಿಕ್ಕೆ ಏನೇ ತೊಂದರೆ, ಯಾರಿಗೇನು ಬೇಕಷ್ಟು ಯೋಜನೆಗಳಿದಾವೆ, ಬ್ಯಾಂಕ್ಗಳಿದಾವೆ, ಮತ್ತು ಬೇರೆ ಬೇರೆ ಅವಕಾಶಗಳಿದಾವೆ. ಅವಕಾಶಗಳು ಹೇಗಿದಾವೆ, ದುಡ್ಡು ಕಳ್ಕೊಂಥ ಅವಕಾಶಗಳು ಹೆಚ್ಚಾಗಲಿಕ್ಕತ್ತಾವೆ. ಈಗ ಈ ಸೈಬರ್ ಕ್ರೈಮ್ದಲ್ಲಿ ಈಗ ಹಣ ಕಳ್ಕೋದನ್ನು ಬ್ಯಾಂಕ್ನಲ್ಲಿನೂ ಸಹಿತ ಹಣ ಇಟ್ಟರೆ ಅದು ಸುರಕ್ಷತೆ ಇತ್ತಂತಕ್ಕಂಥದ್ದು ಇಲ್ಲ. ದಾಸೋಹಿಗಳಾದರೆ ಏನಾಕಿದ್ರೆ ಅಂಥದ್ದು ಏನು ಇದಾಗಿರ್ಬೋದು, ನಾ ದಾಸೋಹ ಮಾಡ್ಯಾನಂತೆ ಸಮಾಧಾನ ಬರ್ತದೆ. ಇಟ್ಟು ಚಿಂತೆ ಮಾಡೋಕ್ಕಿಂತನೂ ಅದನ್ನು ಹೆಚ್ಚು ಸದುಪಯೋಗ ಮಾಡುವುದು ಒಳ್ಳೆಯದು.
0: ಸರ್, ಇನ್ನೊಂದು ಅಂದ್ರೆ ಹಿರಿಯ ನಾಗರಿಕರು ತಮ್ಮ ಒಂದು ಸಂಧ್ಯಾ ಸಮಯದಲ್ಲಿ ಯಾವ ರೀತಿ ಹವ್ಯಾಸಗಳನ್ನ ಬೆಳೆಸ್ಕೊಂಡ್ರೆ ಅವರು ಸುಗಮವಾಗಿ ತಮ್ಮ ಮುಂದಿನ ಜೀವನವನ್ನ ನಡೆಸ್ಕೊಂಡು ಹೋಗಬಹುದು ಅಂತ, ಯಾವ ರೀತಿ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು ಸರ್?
1: ಹಿರಿಯ ನಾಗರಿಕರಿಗೆ ಅವರಿಗೆ ಈ ಒಂದು ದೃಷ್ಟಿಯಿಂದ ಈ ಹಳ್ಳಿಗಾಡಿನಲ್ಲಿ ಹಿರಿಯ ನಾಗರಿಕರಿದ್ದಾರೆ, ಅವ್ರು ಯಾವ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು? ಯಾಕಂದ್ರೆ ನಿತ್ಯ ಅವರಿಗೆ ಏನದಾವೆ, ಒಂದಿಲ್ಲ ಒಂದು ಕೆಲಸ ಇರ್ತದೆ. ಅವ್ರಿಗೆ ಹೊಲಕ್ಕೆ ಹೋಗ್ತಾರೆ, ದನಗಳು ಮೇಯಿಸ್ಲಿಕ್ಕೆ ಹೋಗ್ತಾರೆ, ದನಗಳು ನೋಡ್ಲಿಕ್ಕೆ ಹೋಗ್ತಾರೆ, ಅಥವಾ ಯಾರೋ ಒಬ್ರು ಯಾವುದೋ ಒಂದು ಕೆಲಸ ಹಬ್ಬ ಹರಿದಿನ ಇವೆಲ್ಲ ಅದರಲ್ಲಿ ಅವರು ತಲ್ಲೀನರಾಗಿರ್ತಾರೆ ಅಥವಾ ಇನ್ವಾಲ್ವ್ ಆಗಿರ್ತಾರೆ. ಆದರೆ ಈ ಶಾಲೆಯಲ್ಲಿರ್ತಕ್ಕಂಥ ನಾವೇನು ಹಿರಿಯ ನಾಗರಿಕರಿದ್ದೇವಲ್ಲ, ಇವರಿಗೆ ಸಮಯದ ಹೇಗೆ ಕಳಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಮಯ ಸದುಪಯೋಗ ಮಾಡ್ಕೋಬೇಕಾದ್ರೆ ಹವ್ಯಾಸಗಳು ಬೇಕಾಗ್ತವೆ. ಮತ್ತು ಶಹರ ರಸ್ತೆಯಲ್ಲಿ ಭಾಳಷ್ಟು ಕಾರ್ಯಕ್ರಮಗಳಿರ್ತವೆ, ಅದು ಸಂಗೀತ ಇರ್ಬೋದು ಅಥವಾ ಯಾವುದೋ ಒಂದು ರಾಜಕೀಯ ಸಭೆ ಇರ್ಬೋದು ಅಥವಾ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು, ಸಾಹಿತ್ಯ ಕಾರ್ಯಕ್ರಮಗಳು ಇರ್ಬೋದು. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅವರು ಪ್ರಯತ್ನ ಮಾಡಿ ಒಂದು ಇದೊಂದು ಹವ್ಯಾಸನ್ನು ಬೆಳೆಸ್ಕೋಬಹುದು. ಅದರ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ಸಮಾಜಕಾರ್ಯದಲ್ಲಿ ಅವ್ರು ತೊಡಸ್ಕೊಂಡ್ರೆ ಏನಾಗುತ್ತೆ, ಅವ್ರಿಗೆ ಸಮಯದ ಅಭಾವದ ಪ್ರಶ್ನೆನ ಬರೋದಲ್ಲ. ಯಾವುದೋ ಒಂದು ಕೆಲಸದಲ್ಲಿ ಇರ್ತಾರೆ, ಹೋಗ್ತಾರೆ, ಅಲ್ಲಿ ಆ ಒಂದು ಸಾಮಾಜಿಕವಾಗಿ ಏನು ಅದು ಅವರು ಹೆಚ್ಚೆತ್ತು ಆ ಕಾರ್ಯಕ್ರಮದ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ನಡೀತದೆ. ಸಾಹಿತ್ಯಿಕವಾಗಿ ಮಾಡ್ಬೋದು, ಈಗ ನಾವು ಇಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೋದು. ಅದರ ಜೊತೆಗೆ ಅವರು ಭಾಳಷ್ಟು ಶ್ರೀಮಂತರಿದ್ದರೆ ಜನಹಿತ ಕಾರ್ಯಕ್ರಮಗಳನ್ನು ಅವ್ರ ಚಟುವಟಿಕೆಗಳನ್ನು ಅವರು ರೂಪಿಸ್ಬೋದು. ಈಗ ಸಂಘ ಸಂಸ್ಥೆಗಳನ್ನು ಮಾಡ್ಬೋದು, ಭಾಳ ಸಂಘ ಸಂಸ್ಥೆಗಳದಾವೆ, ಆ ಸಂಘ ಸಂಸ್ಥೆಗಳಿಗೆ ಸದಸ್ಯರಾಗಬೇಕು ಅವರು. ಅದು ಹಣ ಗಳಿಕೆ ಇದ್ದಂಥ ಸಂಸ್ಥೆಗಳಿಗಿಂತನೂ ಸಾಮಾಜಿಕವಾಗಿ ಮತ್ತು ಇಂಥ ಚಿಂತನ ಪರವಾದಂಥ ಚಟುವಟಿಕೆಗಳಲ್ಲಿ ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮ, ಈಗ ಸಾಹಿತ್ಯ ಪರಿಷತ್ ಅದ ತಿಂಗಳಿಗೊಂದು ಕಾರ್ಯಕ್ರಮ ಮಾಡ್ತದೆ, ಮತ್ತು ಯಾವ ಸಮ್ಮೇಳನ ಮಾಡ್ತಾರೆ, ಮತ್ತು ಕೆಲವು ಸ್ವಯಂ ಸೇವಾ ಸಂಸ್ಥೆಗಳದಾವೆ, ಜನರಿಗೆ ಸಹಾಯ ಮಾಡ್ತಕ್ಕಂಥ ಎಷ್ಟೋ ಕಾರ್ಯಕ್ರಮಗಳದಾವೆ. ಈಗ ನನಗನ್ಸ್ಮಟ್ಟಿಗೆ ಸರ್ಕಾರದಲ್ಲಿ ಹಿರಿಯ ನಾಗರಿಕರು ಭಾಳಷ್ಟು ಯೋಜನೆಗಳಲ್ಲಿ ಅವರು ತೊಡಸ್ಕೋಬಹುದು. ಆ ಒಂದು ಯೋಜನೆಗಳಲ್ಲಿ ಭಾಗವಹಿಸಿದ್ರೆ ಅವರ ಅನುಭವನು ಉಪಯೋಗ ಆಗ್ತದೆ, ಅಂಥ ವ್ಯವಸ್ಥೆಗಳನ್ನು ಅವರು ಬೆಳೆಸ್ಕೋಬಹುದು. ಸಾಕಷ್ಟು ಅವಕಾಶಗಳಿದಾವೆ, ಈಗೇನು ಅವಕಾಶಗಳು ಕೊರತೆ ಏನಿಲ್ಲ. ಹವ್ಯಾಸ ಬೆಳೆಸ್ಕೊಳ್ಳಿಕ್ಕೆ ಹಿರಿಯ ನಾಗರಿಕ ಸಾಕಷ್ಟು ಅನುಕೂಲಗಳಿದಾವೆ, ಅವಕಾಶಗಳಿದಾವೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಅವರು ಏನು ಮಾಡ್ತಾ ಇದ್ದಾರೆ, ನಾನೊಬ್ಬ ಅಧಿಕಾರಿ ಇದ್ದೆ ಅಥವಾ ಯಾವುದೋ ಸ್ಥಾನಮಾನದಲ್ಲಿದ್ದೆ, ಜನರು ಕೂಡಿ ಬೆರೆತಿಲ್ಲ ಅವರು ಕೆಲವು ಮಂದಿ, ಅಂಥವ್ರಿಗೆ ಸ್ವಲ್ಪ ಯಾವುದೋ ಹವ್ಯಾಸ ಇರೋದಿಲ್ಲ, ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಅಂಥವ್ರು ಸಹಿತ ಆ ಒಂದು ಬಿರುದು ಭಾವಲಿ ಅಥವಾ ನಾನು ಒಂದು ಪದವಿಯೊಳಗಿದ್ದೆ ಅಥವಾ ನಾನು ದೊಡ್ಡ ಹುದ್ದೆ ಒಳಗಿದ್ದೆ ಅವನ್ನೆಲ್ಲ ಮರೆತು ನಾನು ಒಬ್ಬ ಸಾಮಾನ್ಯ ಮನುಷ್ಯ ಅಂತೇಳಿ ಮೊದಲೇ ಹವ್ಯಾಸದನ್ನು ಬೆಳೆಸ್ಕೋಬೇಕು. ನಾನು ಸಾಮಾನ್ಯ ಮನುಷ್ಯ, ನಾನು ಒಬ್ಬ ಎಲ್ಲರೂ ಕೂಡಿ ಬೆರೆತು ಬಾಳತಕ್ಕಂಥ ಒಬ್ಬ ಸಂಘಜೀವಿ ಅಂತಕ್ಕಂಥ ಒಂದು ದೊಡ್ಡ ಹವ್ಯಾಸ ಇದು. ಅದನ್ನು ಬೆಳೆಸ್ಕೊಂಡ್ರೆ ಅವ್ರಿಗೇನಾಕದ ಈಗೇನು ಇದ್ದಿರ್ತದಲ್ಲ, ಜನರು ಕೂಡಿ ಬೆರೆಯೋದು, ಮನೆಯವ್ರ ಕೂಡಿ ಬೆರಲಿಕ್ಕೆ ಆಗೋಲ್ಲ, ಹೊರಗಿನವ್ರಿಗೂ ಕೂಡಿನೂ ಬೆರಲಿಕ್ಕೆ ಆಗೋಲ್ಲ ಅವರಿಗೆ. ಆ ಒಂದು ಸ್ಥಿತಿಗತಿಯಿಂದ ಅವರು ಸಂಘಜೀವಿ ಆಗ್ಬೋದು ಅಥವಾ ಮನೆಯವ್ರ ಕೂಡಿನ ಒಂದು ಹವ್ಯಾಸ ಮನೆಯೊಳಗನ ಒಂದು ಹವ್ಯಾಸ ಬೆಳೆಸ್ಕೋಬೋದು. ಯಾವುದೋ ಒಂದು ಚಟುವಟಿಕೆ ಮಾಡೋದು, ಗಾಢ ಇದು ಕೈತೋಟ ಮಾಡಬಹುದು, ಇಂಥವೆಲ್ಲ ಹವ್ಯಾಸ ಬೇಕಾದ ಸಾಕಷ್ಟು ಹವ್ಯಾಸಗಳದಾವೆ. ಈಗ ಬರೀ ಒಂದು ಮಾಹಿತಿಯನ್ನು ಇದ ಸಂಗ್ರಹ ಮಾಡ್ಬೋದು, ಅವರು ಬೆಳಗಾವಿ ಜಿಲ್ಲಾದ್ದು ಏನು ಮಾಹಿತಿ ಅದ ಸಂಗ್ರಹ ಮಾಡ್ಕೋತ ಕೂತ್ರು ಅವ್ರ ಆಯುಷ್ಯನ ಕಳೆದು, ಅಂಥ ಒಂದು ಇಂಥ ವಿಧಾಯಕ ಕೆಲಸಗಳು ಅದರಲ್ಲಿ ಅಂತ ವ್ಯವಸ್ಥೆಗಳನ್ನು ಅವರು ಬೆಳೆಸ್ಕೋಬಹುದು.
0: ಖಂಡಿತ ಸರ್. ಸರ್, ಈಗ ತಾವು ಹಿರಿಯ ನಾಗರಿಕರಿಗಾಗಿ ವೃದ್ಧರ ಬದುಕಿನ ನೋವು ನಲುವಿನ ಸಂಗ್ರಹ ಅನ್ನುವಂತ ಒಂದು ಪುಸ್ತಕದ ಸಂಪಾದನೆಯನ್ನ ಕೂಡ ಮಾಡ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್.
1: ಭೌತರವಾಗಿ ನಾವು ಈ ಪುಸ್ತಕನ ನಾವು ಹಿರಿಯ ನಾಗರಿಕರ ಹಿತಚಿಂತನೆ ಯಾರ ಹೊಣೆ ಅಂತಕ್ಕಂಥ ಒಂದು ಪುಸ್ತಕವನ್ನು ಸಂಪಾದನೆ ಮಾಡಿದ್ದು ಆರ್ ಆರ್ ಸವದತ್ತಿ ಅಂತೇಳಿ ನಮ್ಮ ಗೆಳೆಯರವರು. ಅವರು ಹಿರಿಯ ನಾಗರಿಕರ ಬಗ್ಗೆ ಭಾಳಷ್ಟು ಹೋರಾಟಗಳನ್ನು ಮಾಡಿದರು, ಮತ್ತು ಹಿರಿಯ ನಾಗರಿಕರ ಬಗ್ಗೆ ಏನಾರು ಅವರು ಹಿರಿಯ ನಾಗರಿಕರಿಗೆ ಏನಾರು ಅವರು ಇದ್ದಂಥ ಅನುಕೂಲತೆಗಳೇನು, ಕಾನೂನುಗಳೇನು, ಇವನ್ನೆಲ್ಲ ತಿಳಿಸ್ಬೇಕು. ಅವರ ನೋವು ನದಿಗಳಲ್ಲಿ ನಾವು ಎಲ್ಲ ಅವರಿಗೆ ಒಂದು ಪುಸ್ತಕ ರೂಪ ಲಿಖಿತ ರೂಪದಲ್ಲಿ ಪುಸ್ತಕ ಮಾಡತಕ್ಕಂಥ ಒಂದು ಯೋಜನೆಯನ್ನು ಅವರು ಹಾಕೊಂಡ್ರು. ಅದಕ್ಕೆ ನಾನು ಅವ್ರ ಕೂಡ ಕೈ ಜೋಡಿಸಿದೆ. ಆ ಪುಸ್ತಕದಲ್ಲಿ ಬಂದಂಥ ಕೆಲವು ವಿಷಯಗಳು, ಹಿರಿಯ ನಾಗರಿಕರು ಭಾಳಷ್ಟು ಯಾತನೆಗಳನ್ನು ಅನುಭವಿಸಿದ್ದಾರೆ, ತಮ್ಮ ಅನುಭವ ಅದು ಸುದ್ದಿ ಮಾಧ್ಯಮ ಪತ್ರಿಕೆಗಳಲ್ಲಿ ಬಂದಿತ್ತು ಅಥವಾ ಮತ್ತೆಲ್ಲಿ ಬಂದಿತ್ತು, ಇವನ್ನೆಲ್ಲ ಸಂಗ್ರಹ ಮಾಡಿ ನಾವೊಂದು ಪುಸ್ತಕ ಮಾಡಿದ್ವಿ. ಆ ಪುಸ್ತಕವನ್ನು ಮಾಡಿದ ನಂತರ ಭಾಳಷ್ಟು ಜನ ಅದನ್ನು ಕೊಂಡು ಓದಿದ್ದಾರೆ, ನಾವು ಕೊಟ್ಟೆವು ಅವರಿಗೆ, ಹಾಗೆ ಉಚಿತವಾಗಿ ಓದ್ರಿ ಅಂತೇಳಿ ಕೊಟ್ಟೆವು. ಆ ಓದಿದಂಥ ಪುಸ್ತಕದ ಅನುಭವಗಳ ಮೇಲೆ ಕೆಲವು ಜನರು ತಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡು ನಮಗೆಲ್ಲ ಹೇಳಿದಾರೆ, ಅವರು ಇದು ಹೊಣೆ ನಮ್ಮದು ಐತಿ, ಹೊಣೆ ಮತ್ತೊಬ್ಬರ ಮೇಲೆ ಹಾಕೋದು ಬೇಡ, ಹಿರಿಯ ನಾಗರಿಕರ ಹಿತಚಿಂತನೆ ನಮ್ಮ ಚಿಂತನೆ ನಾವು ಮಾಡ್ಕೋಬೇಕು, ಮತ್ತು ಆದಷ್ಟು ಮಟ್ಟಿಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಈ ವೃದ್ಧಾಪ್ಯದಲ್ಲಿ ಏನಾಗ್ತದೆ, ಜನ ಏನು ಮಾಡ್ತಾರೆ, ಭಾಳ ನಂಬಿಕೆಯನ್ನು ಹುಡಿಸ್ತಾರೆ, ನಂಬಿಕೆ ಹುಡಿಸಿ ಮೋಸ ಮಾಡ್ತಕ್ಕಂಥ ಸಂಗತಿಗಳಿದಾವೆ. ನನಗೊಂದು ಈ ಪುಸ್ತಕ ಬರೆದಾಗ ಪುಸ್ತಕವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಬ್ಬರು ನಮ್ಮ ಗೆಳೆಯರು ಹೇಳಿರೋರು, ಅವರು ಒಬ್ಬ ದೊಡ್ಡ ವೈದ್ಯಾಧಿಕಾರಿ ಆಗಿದ್ದರು, ಅವರು ವೃದ್ಧಾಪ್ಯ ಬಂತು, ಅವರು ಮಕ್ಕಳು ಭಾಳ ದೊಡ್ಡ ದೊಡ್ಡ ಒಂದು ಹುದ್ದೆ ಒಳಗಿದ್ದರು. ಅವರು ಬಾಂಬೆಯಲ್ಲಿ ದೊಡ್ಡ ಹುದ್ದೆ ಅಂದರೆ ಅವರಿಗೆ ಮತ್ತೊಂದು ಒಂದು ವಿಮಾನ ಏನಾದರೂ ಸಿಗಲಿಲ್ಲ ಅಂದರೆ ಮತ್ತೊಂದು ವಿಮಾನ ಸ್ಟ್ಯಾಂಡ್ ಬೈ ವಿಮಾನ ಅಂತ ಒಂದು ಹುದ್ದೆ ಒಳಗಿದ್ದರು ಅವರೆಲ್ಲ. ಅವರು ಒಂದು ಅವರ ತಂದೆ ತಾಯಿಗಳು ಒಂದು ಹಳ್ಳಿಗೊಳಗಿದ್ದರು, ಅವ್ರ ದೊಡ್ಡ ವಾಡಿ ಇತ್ತಂತ ಹೊರತು ಅದನ್ನು ಅವ್ರು ಇಬ್ಬರು ಮಂದಿ ಅವ್ರ ಮಕ್ಕಳು ಆ ವಾಡೆ ಮಾರ್ಲಿಕ್ಕೆ ಹೆಚ್ಚಿರಂಥವ್ರು, ನಮಗೆ ನಾವು ನಿಮ್ಮನ್ನೆಲ್ಲ ಸಾಕಿಸ್ತೇವೆ ಸಲ್ಲಿಸ್ತೇವೆ ಅಂತೇಳಿ ತಿಳ್ಕೊಂಡು ಅದು ಅವರು ನಂಬಿಕೆ ಮಾಡಿ ಏನು ಮಾಡಿದರು ಆ ವಾಡೆಯನ್ನು ಮಾರು ಅಂತ. ಅವರು ನಿಜವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿರೋದಂತ ಭಾಳ ಜನ ಭೇಟಿ ಹಾಕಿದ್ರು ಅವರಿಗೆ. ಅದು ನಂಬಿಕೆ ಮೇಲೆ ಮಾರಿದ ನಂತರ ಏನಾಯ್ತು ಅವರಿಗೆ, ಅವರಿಗೆ ಹೋದ ನಂತರ ಅವರು ಯಾರೋ ಒಬ್ಬರು ನೋಡ್ಕೊಳ್ಳಿಲ್ಲ ಅವ್ರನ್ನ. ಲಾಸ್ಟಕ್ಕೆ ಅವರು ವೃದ್ಧಾಶ್ರಮಕ್ಕನ ಮರಿ ಹೋಗ್ತಕ್ಕಂಥ ಒಂದು ಸಂಗತಿ ಬಂತಂತೆ. ಆ ಸಂಗತಿ ಬಂದಾಗ ಅವರು ವೃದ್ಧಾಶ್ರಮಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಯೂ ಹಣ ಕೇಳ್ತಾರಲ್ಲ, ಅದಕ್ಕೆ ಅವರು ಆ ವೈದ್ಯರು ಏನು ಮಾಡಿ ತಮ್ಮ ಹೆಂಡತಿಯದಲ್ಲಿದ್ದಂಥ ಬಂಗಾರ ಇವೇನಿದೆ ಉಡಿವೆ ತೊಡುಗೆ ಇದ್ದಿರ್ತಾವಲ್ಲ ಅವನ್ನೆಲ್ಲ ಮಾರಿ ಅದೊಂದು ವೃದ್ಧಾಶ್ರಮ ಸೇರಂತ. ಆ ವೃದ್ಧಾಶ್ರಮ ಸೇರಿದಾಗ ಆ ಸುತ್ತಮುತ್ತ ಊರವರು ಭಾಳ ಮಂದಿ ಹೋದ್ರಂತ ಅವ್ರ ಹತ್ರ ಅಲ್ಲಿ ನೋಡ್ಲಿಕ್ಕೆ ಮಾಡಲಿಕ್ಕೆ. ಅಲ್ಲಿ ಮ್ಯಾನೇಜರ್ ಕೇರ್ ಅಂತಾರೆ, ಇವ್ರು ಏನಿದ್ರು ರೀ ಇಷ್ಟು ಮಂದಿ ಬರ್ಲಿಕ್ಕಿತ್ತೀರಿ ನೀವು, ಇಂಥ ವ್ಯಕ್ತಿ ಇಲ್ಲಿ ಹೆಂಗೆ ಬಂದರು ಇವರು? ಇಲ್ಲ ರೀ, ಅವ್ರದ್ದು ಶ್ರೀಮಂತಿಕೆ ಅಥವಾ ಅವ್ರದ್ದು ಹಿನ್ನೆಲೆ ಎಲ್ಲ ನೋಡಿದ್ರೆ ಅವ್ರು ನಿಜವಾಗಿಯೂ ಅವ್ರನ್ನ ನಾವು ಈ ಸ್ಥಿತಿ ಒಳಗೆ ನೋಡ್ತಕ್ಕಂಥದ್ದು ನಮಗೆ ನಿಜವಾಗಿ ಭಾಳ ಖೇದಕರವಾದಂಥ ಸಂಗತಿ. ಇಂಥ ವಿಚಾರಗಳು ಸಹಿತ ಈ ಪುಸ್ತಕದಿಂದ ನಮ್ಗೆ ಗೊತ್ತಾದವು. ಇಂಥ ವಿಚಾರಗಳು ಸಹಿತ ಇಂಥ ಮೋಸಗಾರರು ಇದ್ದಿರ್ತಾರೆ. ಮತ್ತು ಬಾಂಬೆ ಒಳಗೆ ಒಬ್ಬರು ತಾಯಿ ಆಕೆ ಹೆಸರಲ್ಲಿ ಇತ್ತಂತ ಒಂದು ಮನಿ, ಅವ್ರ ಮಗ ಏನ್ ಮಾಡ್ತಾನೆ ಅದನ್ನ ತನ್ನ ಹೆಸರಲ್ಲಿ ಮಾಡ್ಕೊತಾನ. ಅವ್ರ ತಾಯಿ ಎಲ್ಲೋ ಯಾವುದೋ ಒಂದು ಊರಿಗೆ ಇರ್ತಾಳೆ, ಬಂದು ನೋಡ್ತಾರೆ ಆ ಕೀಲಿ ಹಾಕಿದ್ದಿತ್ತದ, ಯಾಕೆ ಹಾಕಿ ಹೋದ್ರು ಇಲ್ಲಿ ಹೋದ್ರು ಅಂತೇಳಿ. ಮುಂದೆ ಅವರು ಬಂದ ಬಳಿಕ ಇದು ನಿಮ್ಮ ಮನೆಯೆಲ್ಲ ಅದಿಲ್ಲ ಅಂತ ಹೇಳ್ತಿರ್ಕಂತ ಒಂದು ಸಂಗತಿಯನ್ನು ಎಲ್ಲ ಗೊತ್ತಾಕದ ಅವರಿಗೆ. ಅವಾಗ ಅವರು ಹೋರಾಟ ಮಾಡಿ ಆ ಮನೆಯನ್ನು ತಮ್ಮದು ಮಾಡ್ಕೋಬೇಕಾಗಿತ್ತು. ಇಂಥ ಭಾಳ ಸಂಗತಿಗಳು ಈ ಪುಸ್ತಕ ಮಾಡೋದ್ರಿಂದ ನಮ್ಗೆ ಗೊತ್ತಾದ್ದು. ಈಗ ನಾವು ಮತ್ತೊಂದು ಪುಸ್ತಕ ಮಾಡ್ತಾ ಇದ್ದೇವೆ ನಿಜವಾಗಿ, ಅದು ಸಂಪಾದನೆ ಗ್ರಂಥ ಮಾಡ್ತಾ ಇದ್ದೇವೆ. ಅದು ಇವೆಲ್ಲ ಈ ಮಾಧ್ಯಮದಲ್ಲಿ ಬಂದಂಥ ಈ ಪುಸ್ತಕದಲ್ಲಿ ನಾವು ಹಾಕಿವಿ. ಮಾಧ್ಯಮದಲ್ಲಿ ಬಂದು ಅಥವಾ ನಾನು ಹಿರಿಯ ನಾಗರಿಕನಾಗಿ ನಾವು ಏನು ನೀವು ಕೇಳಿರಲ್ಲ ಈಗ ನಿಮ್ಮ ನೋವು ನವಲಿಗಳು ಏನದಾವ ಅಥವಾ ಹಿರಿಯ ನಾಗರಿಕರ ಬಗ್ಗೆ ವಿಚಾರ ಅವ್ರ ಮಹತ್ವ ಏನು ಇದನ್ನೆಲ್ಲ ಕೇಳಿ ಇದೆಲ್ಲ ನಾವು ಊಹಾಪೋಹ ಮಾಡಿ ಬರೆಯೋದು ಬೇಡ. ವಾಸ್ತವತೆ ನಿಜವಾದಂಥ ಹಿರಿಯ ನಾಗರಿಕನ ಹಬ್ಬಗಳನ್ನು ದಾಖಲಾತಿ ಮಾಡಿಸೋದಾಗಿ ನಾವು ಈಗ ಒಂದು ಸ್ವಂತ ಒಂದು 70-75 ಜನರ ಸ್ವಂತ ಅನುಭವಗಳು ಅವರ ಸ್ವ ಅನುಭವಗಳನ್ನು ದಾಖಲಾತಿ ಮಾಡ್ತಕ್ಕಂಥ ಒಂದು ಸಂಪಾದನೆ ಗ್ರಂಥ ಮಾಡ್ಬೇಕಂತೇಳಿ ವಿಚಾರದೆ. ಅದು ಈಗಾಗಲೇ ನಾವು ಒಂದು 20 ಜನರದ ಸ್ವ ಅನುಭವಗಳನ್ನು ನಾವು ಸಂಗ್ರಹ ಮಾಡೇವೆ. ಮುಂದೆ ಅದೆಲ್ಲ ಒಂದು 70-75 ಮಂದಿ ಆಯ್ತು ಒಂದು ಪುಸ್ತಕ ಮಾಡಬಹುದು.
0: ಸರಿ, ಈಗ ತಾವು ತಮ್ಮ
1: ಗ್ರಾಮರವಾಗಿರ್ತಕ್ಕಂಥ ಸಂಗತಿಗಳು ಅಥವಾ ಮೌಲ್ಯಗಳು ವಚನ ಸಾಹಿತ್ಯಗಳಲ್ಲಿ ಹೋಗಿ ಅಥವಾ ಯಾವುದೋ ಒಂದು ವಿದ್ಯಾಸಂಸ್ಥೆಯಲ್ಲಿ ಅಥವಾ ಯಾವುದೇ ಹುದ್ದೆಯಲ್ಲಿದ್ದವರಲ್ಲ ಅವರು. ಅವರು ಯಾವುದೇ ಹುದ್ದೆಯನ್ನು ಎಲ್ಲ ಬಿಟ್ಕೊಂಡು ಶ್ರಮಜೀವಿಗಳಾದ್ರು ಅವರು ಸತ್ಯಶುದ್ಧ ಕಾಯಕ ಅಂಥವ್ರ ವಿಚಾರಗಳು ಅವು ಬಹಳ ಮೌಲಿಕವಾಗಿರ್ತವೆ. ಅಂಥವ್ರ
2: ಕೇಳಿ ಕ್ಯಾನ್ಸರ್ ಹಾಸ್ಪಿಟಲ್ ನೆಹರು
3: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
4: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
3: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
4: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
3: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
5: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th Cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika, one life, one care. It is the biggest lifestyle statement in town.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೇಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಿಕ್ಕೋಡಿ. ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಬಿ ಕೋರ್ಸಸ್ ಅವೈಲೇಬಲ್: ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. ಪಿಜಿ ಕೋರ್ಸಸ್ ಅವೈಲೇಬಲ್: ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ದ ಕಾಲೇಜ್ ಇಸ್ NBA ಅಕ್ರೆಡಿಟೆಡ್ ಅಂಡ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಬೈ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಸ್ ಅ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್. ಕರಿಯರ್ ಅಪರ್ಚುನಿಟೀಸ್: 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ವಿತ್ ರಿಕ್ರೂಟ್ಮೆಂಟ್ ಸಪೋರ್ಟ್ ಫ್ರಮ್ ಮೋರ್ ದನ್ 50 companies including Infosys, Tata Group and Wipro. Special coaching is provided for UPSC, KPSC and GATE along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit www.klecet.edu.in.

0: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: 그짝을 준다.
1: 그짝을 준다.
0: 그짝을 준다.
1: 그짝을 준다.
0: 그짝을 준다.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, KLECET. 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.
2: Looking for a rewarding career in health

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯವಾಗಿ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ಇಂದು ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಆಯೋಜಿಸಲಾಗಿರುವ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸುವ ಸಲುವಾಗಿ ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲಿ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಮತ್ತು ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದ್ದಾರೆ. ಈ ನಡುವೆ ತಮಗೆ ಶುಭ ಹಾರೈಸಿದ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಘಟಕ ಪಕ್ಷಗಳ ನಾಯಕರಿಗೆ ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮೀರಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಶ್ಲಾಘಿಸಿ ಕೇಂದ್ರ ಸಚಿವ ಸಂಪುಟವು ಇಂದು 7 ಅಂಶಗಳ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಈ ಐತಿಹಾಸಿಕ ಮೈಲಿಗಲ್ಲು ಸರ್ಕಾರದ ಜನಕಲ್ಯಾಣ ಹಾಗೂ ದೇಶ ಸೇವೆಯ ಸಾಧನೆಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಸರ್ಕಾರದ ಆಡಳಿತದಲ್ಲಿ ಬಡವರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗಿದ್ದು ಪಕ್ಕಾ ಮನೆ, ವಿದ್ಯುತ್ ಮತ್ತು ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗಿದೆ ಎಂದು ನಿರ್ಣಯದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಸ್ತುತ 80 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರ ಧಾನ್ಯ ಹಾಗೂ 60 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಸಿಗುತ್ತಿದ್ದು, ಇದು 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಮುಕ್ತಗೊಳಿಸಿದೆ. ಯುವ ಜನತೆಯ ಬೆಂಬಲದಿಂದ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಚಂದ್ರಯಾನದಂತಹ ವೈಜ್ಞಾನಿಕ ಮೈಲುಗಲ್ಲುಗಳನ್ನು ಸಾಧಿಸಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಶೇಕಡ 33% ಮೀಸಲಾತಿ ಮತ್ತು ಲಖ್ಪತಿ ದೀದಿ ಯೋಜನೆ ತರಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಂತಹ ಕ್ರಮಗಳಿಂದ ಕೃಷಿ ರಫ್ತು 5 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಮೇಕ್ ಇನ್ ಇಂಡಿಯಾ ಮೂಲಕ ರಕ್ಷಣೆ ಮತ್ತು ಕೃತಕ ಬುದ್ದಿಮತ್ತೆ ವಲಯಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ ಬಲಗೊಂಡಿದೆ ಎಂದು ನಿರ್ಣಯದಲ್ಲಿ ಶ್ಲಾಘಿಸಲಾಗಿದೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಅಹಮದಾಬಾದ್ ಮೆಟ್ರೋ ರೈಲು ಯೋಜನೆಯ 2A ಹಂತಕ್ಕೆ ಅನುಮೋದನೆ ನೀಡಿದ್ದು, ಇದು ಕೋಟೇಶ್ವರ ರಸ್ತೆಯಿಂದ ವಿಮಾನ ನಿಲ್ದಾಣದವರೆಗಿನ 6 ಕಿಲೋಮೀಟರ್ ವಿಸ್ತರಣೆಯನ್ನು ಒಳಗೊಂಡಿದೆ. ಇದರ ಜೊತೆಗೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಆಂಧ್ರಪ್ರದೇಶದ ಅಮರಾವತಿಯಲ್ಲಿ ಕೇಂದ್ರ ಸರ್ಕಾರದ 2 ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಾಳೆ ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಎಂಬ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಕಳೆದ 2014-15 2025-26 ಅವಧಿಯಲ್ಲಿ ಭಾರತವು ಒಟ್ಟು 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿದ್ದು ಇದು ಹಿಂದಿನ 12 ವರ್ಷಗಳ ಅವಧಿಗೆ ಹೋಲಿಸಿದರೆ ಶೇಕಡ 169ರಷ್ಟು ಅಭೂತಪೂರ್ವ ಪ್ರಗತಿ ದಾಖಲಿಸಿದೆ. ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಡಿಪಿಐಐಟಿಯ ಮಾಹಿತಿಯ ಪ್ರಕಾರ ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳ ನಡುವೆಯೂ ಭಾರತವು 2025-26 ಸಾಲಿನಲ್ಲಿ 94 ಶತಕೋಟಿ ಡಾಲರ್ಗೂ ಅಧಿಕ ದಾಖಲೆಯ ಎಫ್ಡಿಐ ಹರಿವನ್ನು ಕಂಡಿದೆ. ಇದರಲ್ಲಿ ಶೇಕಡಾ 90ಕ್ಕಿಂತ ಹೆಚ್ಚು ಈಕ್ವಿಟಿ ಹರಿವು ಸ್ವಯಂಚಾಲಿತ ಮಾರ್ಗದ ಮೂಲಕವೇ ಬಂದಿರುವುದು ವಿಶೇಷ. ಈ ಕುರಿತು ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಡಿಪಿಐಐಟಿ ಜಂಟಿ ಕಾರ್ಯದರ್ಶಿ ಸುಮಿತ್ ಜರಂಗಲ್, ಮೇಕ್ ಇನ್ ಇಂಡಿಯಾ ಮತ್ತು ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳಂತಹ ಪ್ರಮುಖ ಉಪಕ್ರಮಗಳು ಜಾಗತಿಕ ಹೂಡಿಕೆಯನ್ನು ವಿದೇಶಿ ಉತ್ಪಾದನಾ ಪ್ರಗತಿಯನ್ನಾಗಿ ಪರಿವರ್ತಿಸಲು ನೆರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಭಾರತೀಯ ನೌಕಾಪಡೆಗಾಗಿ 20 ಅತ್ಯಾಧುನಿಕ ಸಾಮರ್ಥ್ಯದ ಜಾಗತಿಕ ಸಂಚಾರ ಉಪಗ್ರಹ ವ್ಯವಸ್ಥೆ ಜಿಎನ್ಎಸ್ಎಸ್ ಜಾಮರ್ಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಇಂದು 449 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಸ್ವದೇಶಿ ವಿನ್ಯಾಸ ಅಭಿವೃದ್ಧಿ ಮತ್ತು ಉತ್ಪಾದನೆ ವರ್ಗದಡಿ ಈ ಒಪ್ಪಂದ ನಡೆದಿದ್ದು ಜಾಮರ್ಗಳಲ್ಲಿ ಕನಿಷ್ಠ ಶೇಕಡಾ 75%ರಷ್ಟು ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ. ಜವಳಿ ವಲಯಕ್ಕಾಗಿ ಜಾರಿಗೆ ತರಲಾಗಿರುವ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆ ಪಿಎಲ್ಐ 3ನೇ ಸುತ್ತಿನಡಿ ಕೇಂದ್ರ ಸರ್ಕಾರ 22 ಹೊಸ ಅರ್ಜಿದಾರರಿಗೆ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಜವಳಿ ಸಚಿವಾಲಯ ಯೋಜನೆಯ ಒಟ್ಟು 3 ಸುತ್ತುಗಳಡಿ ಇದುವರೆಗೆ 96 ಕಂಪನಿಗಳನ್ನು ಆಯ್ಕೆ ಮಾಡಲಾಗಿದ್ದು ಇವುಗಳಿಂದ ಒಟ್ಟು 12,822 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬದ್ಧತೆಯ ಹೂಡಿಕೆಯಾಗಲಿದೆ ಹಾಗೂ 58,000 ಕೋಟಿ ರೂಪಾಯಿಗಳನ್ನು ಮೀರಿದ ವಹಿವಾಟು ನಿರೀಕ್ಷಿಸಲಾಗಿದೆ ಎಂದು ತಿಳಿಸಿದೆ. ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸಂಸದೆ ಸುಷ್ಮಿತಾ ದೇವ್ ಅವರು ಮೇಲ್ಮನೆಯ ಸದಸ್ಯತ್ವಕ್ಕೆ ನೀಡಿರುವ ರಾಜೀನಾಮೆಯನ್ನು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅಂಗೀಕರಿಸಿದ್ದಾರೆ. ಪಕ್ಷದೊಳಗಿನ ಆಂತರಿಕ ಭಿನ್ನಮತದ ನಡುವೆಯೇ ಒಂದೇ ವಾರದಲ್ಲಿ ಪಕ್ಷದ ಸಂಸದೀಯ ವರ್ಗದಿಂದ ಹೊರಬಿದ್ದ 2ನೇ ರಾಜೀನಾಮೆ ಇದಾಗಿದೆ. ರಾಜೀನಾಮೆ ನೀಡಿದ ನಂತರ ಸುಷ್ಮಿತಾ ದೇವ್ ಅವರು ನವದೆಹಲಿಯಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಸರ್ಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಕ್ಷಿಣ ಭಾರತ ಚಿತ್ರರಂಗದ ಹಿರಿಯ ನಿರ್ದೇಶಕ ಭಾರತಿರಾಜ ಇಂದು ನಿಧನರಾಗಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಪತ್ನಿ ಮತ್ತು ಪುತ್ರಿಯನ್ನು ಅಗಲಿದ್ದಾರೆ. ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಲವು ಚಿತ್ರಗಳನ್ನು ನಿರ್ದೇಶಿಸಿರುವ ಅವರು ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ ಕನಗಾಲ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುವ ಮೂಲಕ ಸಿನಿಮಾ ನಿರ್ದೇಶನದ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು. ಪುಟ್ಟಣ ಕನಗಾಲ್ ತನ್ನ ಗುರು ಎಂದು ಅವರು ಹೇಳಿಕೊಳ್ಳುತ್ತಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಬಲ್ಗೇರಿಯಾದ ಸೋಫಿಯಾದಲ್ಲಿ ಇರುವ ರಾಷ್ಟೀಯ ಐತಿಹಾಸಿಕ ವಸ್ತು ಸಂಗ್ರಹಾಲಯಕ್ಕೆ ಇಂದು ಭೇಟಿ ನೀಡಿದರು. ಪ್ರಸ್ತುತ ಸೋಫಿಯಾ ಪ್ರವಾಸದಲ್ಲಿರುವ ಸಚಿವರು ಬಲ್ಗೇರಿಯಾದ ಉನ್ನತ ನಾಯಕರನ್ನು ಭೇಟಿಯಾಗಲಿದ್ದಾರೆ ಹಾಗೂ ಅಲ್ಲಿನ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ಫಿನ್ಲ್ಯಾಂಡ್ಗೆ ಭೇಟಿ ನೀಡಲಿದ್ದು ಅಲ್ಲಿ 14ನೇ ಆವೃತ್ತಿಯ ಕುಲ್ತಾರಂತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬದಲಾಗುತ್ತಿರುವ ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬ ವಿಷಯದಡಿ ಈ ಬಾರಿಯ ಸಂವಾದವನ್ನು ಆಯೋಜಿಸಲಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಇಂದು ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಎನೆಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪಿಯ ಚಿಯು ಪಿನ್ ಚಿಯಾನ್ ವಿರುದ್ಧ 21-12, 22-20 ಅಂತರದಲ್ಲಿ ಜಯ ಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ $843 ಶತಕೋಟಿ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಮತ್ತು ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
0: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
6: माहेश्वरी अंध मुला मुलींच्या शाळेमध्ये 2026 आणि 27 या नूतन वर्षासाठी प्रवेश प्रक्रिया सुरू झाली आहे. पहिली ते 10वी पर्यंतच्या अंध विद्यार्थ्यांसाठी अत्युत्तम वसतिगृह शाळा असून गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये इयत्ता 1 ते 10वी पर्यंतच्या विद्यार्थ्यांना मोफत वस्ती, जेवण यासह ब्रेल लिपीमध्ये शिक्षण देण्यात येते. शिक्षणाबरोबरच संगीत, व्यावसायिक शिक्षण, संगणक प्रशिक्षण, चलनवलन प्रशिक्षण, खेळ पोहण्याचे प्रशिक्षण, ब्रेल पाठ्यपुस्तके व औषध उपचाराची सोयही आहे. विशेष म्हणजे गेल्या 38 वर्षांपासून शाळेचा SSLC परीक्षेचा निकाल 100% येतोय. तेव्हा आपल्या ग्रामपंचायत किंवा आसपासच्या गावांमध्ये अंध मुले आणि मुली आढळल्यास त्यांना आमचा पत्ता देऊन आमच्याशी संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे, विद्यार्थ्यांचा जन्म दाखला, अपंगत्वाबद्दल वैद्यकीय प्रमाणपत्र, UDID कार्ड, ID साइज 4 फोटो, स्टॅम्प साइज 4 फोटो, उत्पन्नाचा व जातीचा दाखला, रहिवासी दाखला, आई वडील आणि विद्यार्थ्याचे आधार कार्ड, जॉईंट बँक पासबुक अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगाव येथे. फोन नंबर आहे 9448154235 आणि 7259570595.
7: वेलकम वेलकम वेलकम लेडीज एंड जेंटलमैन एंड पीपल ऑफ ऑल द एजेस. आप सुन रहे हैं बेलगम का सबसे बड़ा और पहला रेडियो स्टेशन जिसका नाम है ध्वनि ध्वनि ही. जी हाँ, वेनु ध्वनि 90.4 FM KLE कनसू. दोस्तों, इंडियन वेडिंग्स आर अ मैग्निफिकेंट blend of tradition and festivity symbolizing the unity of two individuals and their families. Aur Indian weddings event hi nahi balki ye ek life hai, ek anokha celebration hai Bharat ki spirit ka jo hamesha uncha rehta hai. Dosto, ab aap batao, aap kiski shaadi ka besabri se intezar kar rahe hain? Main to apne well friend ki shaadi ka bahut dhoom dham se intezar kar raha hu aur main usme bahut hi zyada masti karne wala hu. Aap bhi tag kar do unko aur bolo ki bhaiya 90.4 FM mein aapki shaadi ki baat ho rahi hai, और सुनाइए उनको भी आपका फेवरेट रेडियो स्टेशन. उम्मीद है आपको आज का एपिसोड पसंद आया होगा और आपको जानकारी मिली होगी शादी के कुछ नए रिवाजों की, कुछ नए रिचुअल्स की. और साथ ही में आपको क्या करना है, आपको सुनते रहना है मेरे साथ वेणु ध्वनि 90.4 FM KLE कनसू, क्योंकि मैं मिलने वाला हूँ आपसे जल्द एक और नए एपिसोड के साथ बेलगावी के नंबर 1 शो पर. तब तक के लिए अपना ख्याल रखे, अपना ध्यान रखे, फैमिली को टाइम दे और सुनते रहिए वेणु ध्वनि 90.4 FM KLE कनसू. बाय बाय, टेक केयर एंड शब्बा. Okay.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ, ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳು ಮತ್ತು ಅವುಗಳಿಗೆ ಆಯುರ್ವೇದ ಚಿಕಿತ್ಸೆಯ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸಾ ಡಾಕ್ಟರ್ ಉಮಾ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಮೇಡಮ್, ತಮಗೆ ಸ್ವಾಗತ, ನಮಸ್ಕಾರ.
1: ಧನ್ಯವಾದಗಳು ಮಂಜುನಾಥ್ ಅವರೇ.
0: ಇವತ್ತಿನ ಕಾರ್ಯಕ್ರಮದ ವಿಷಯ, ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳು ಮತ್ತು ಅವುಗಳಿಗೆ ಆಯುರ್ವೇದ ಚಿಕಿತ್ಸೆ ನಡೀರಿ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರುವ ಪ್ರಮುಖ ರೋಗಗಳು ಯಾವುವು, ಅದ್ರ ಬಗ್ಗೆ ತಿಳಿಸಿ.
1: ಮೊಟ್ಟ ಮೊದಲಿಗೆ ಮಂಜುನಾಥ್ ಅವರಿಗೆ ನಾನು ಒಂದು ಆಯುರ್ವೇದ ಶ್ಲೋಕದೊಂದಿಗೆ ಹೇಳಿ ಬಯಸ್ತೀನಿ.
0: ಖಂಡಿತ ಖಂಡಿತ.
1: ಹಿತಬುಕ್ ಮಿತಬುಕ್ ಅಂತ ಕೇಳಿರ್ಬಹುದು ನೀವು. ಅಂದರೆ ಹಿತವಾದ ಮಿತವಾದ ಆಹಾರ ಸೇವನೆ, ಅದು ಅದರ ಜೊತೆಗೆ ಮುಖ್ಯವಾಗಿ ಆಹಾರ ಸೇವನೆಯ ಜೀರ್ಣವಾದ ನಂತರ ಸೇವಿಸತಕ್ಕಂತ ನೀರು, ಋತುಚರ್ಯ ಪಾಲನೆ ಮಾಡುವುದು, ಯೋಗಗಳನ್ನು ನಿಯಮಾನುಸಾರವಾಗಿ ಮಾಡುವುದು. ಯಾರು ಮಾಡ್ತಾನೆ ಅವನಿಗೆ ಸ್ವತಃ ಆಯುಷ್ಯವಾಗಿ ಬದುಕ್ತಾನೆ ಅಂತ ಆಯುರ್ವೇದ ಹೇಳುತ್ತೆ. ಇದು ಎಲ್ಲ ಕಾಲಕ್ಕೂ ಸತ್ಯ, ಅಂದರೆ ಬೇಸಿಗೆ ಗಾಲ ಆಗಿರ್ಬಹುದು, ಚಳಿಗಾಲ ಆಗಿರ್ಬಹುದು. ಆದರೆ ಮಳೆಗಾಲ ಬಂತಂದ್ರೆ ಇದಕ್ಕೆ ತುಂಬಾನೇ ಮಹತ್ವ ಕೊಡಬೇಕು. ಯಾಕಂದ್ರೆ ಮಳೆಗಾಲ ಅಂದ ತಕ್ಷಣ ತಂಪು, ತಂಪಾದ ವಾತಾವರಣ ಎಲ್ರಿಗೂ ಇಷ್ಟ. ಆ ತಂಪ ವಾತಾವರಣ ಜೊತೆಗೆ ಮಳೆಗಾಲ ರೋಗಗಳನ್ನ ಹರಡುವ ಕಾಲ ಅಂತ ಹೇಳ್ಬಹುದು. ಸೊ ನೀವ್ ಹೇಳಿದ ಹಾಗೆ ನಮ್ಮ ಇಂದಿನ ವಿಷಯ ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳು, ಚಿಕಿತ್ಸೆ, ಅದರ ಕುರಿತಾಗಿ ನಾನು ಮಾತಾಡಲಿದ್ದೇನೆ. ನನ್ನ ಹೆಸರು ಉಮಾ ಶೆಟ್ಟಿ, ವರ್ಕಿಂಗ್ ಇನ್ ಕೇಲಿ ಆಯುರ್ವೇದ ಹಾಸ್ಪಿಟಲ್. ಸೊ ಇವತ್ತು ನಾವು ಮಳೆಗಾಲದ ಆರೋಗ್ಯದ ಪರೀಕ್ಷೆಯ ಕಾಲ ಆಗಿದ್ದು, ಅದರಲ್ಲಿ ನಾವು ಯಾವ ತರ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂಬುದನ್ನಾಗಿ ಹೇಳಿಕೆ ನಮ್ಮ ಕೇಲಿ ವೇಣುಧರನಿಗೆ ಹೇಳಿಕೆ ಬಯಸ್ತೇನೆ. ಅವರು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.
0: ಅದೇ ಪ್ರಮುಖವಾದ ರೋಗಗಳು ಈ ಮಳೆಗಾಲದಲ್ಲಿ ಅತಿ ಹೆಚ್ಚು ಟ್ರೆಂಡಿಂಗ್ ಅಂತ ಹೇಳ್ಬೋದು, ಯಾವುದು ಜಾಸ್ತಿ
1: ಟ್ರೆಂಡಿಂಗ್ ಅಂದ ತಕ್ಷಣ ನೋಡಿ, ಈಗ ಎಲ್ಲರ ಮನೆಯಲ್ಲೂ ಮಳೆಗಾಲ ಸ್ಟಾರ್ಟ್ ಆಗ್ತೀನಿ ಶೀತ ಕೆಮ್ಮ. ಓಕೆ, ಸೊ ಮೊದಲನೇದಾಗಿ ನಾವು ಹೇಳ್ಬೋದು ಶೀತ ಕೆಮ್ಮು ನೆಗಡಿ ಅಂತ. ನೆಕ್ಸ್ಟ್ ಗಂಟಲು ನೋವು, ದೆನ್ ಜೀರ್ಣಾಂಗ ಸಮಸ್ಯೆಗಳು, ಓಕೆ, ಊಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾಗಿರಬಹುದು, ಜ್ವರ ಆಗಿರಬಹುದು, ಸಾಂಕ್ರಾಮಿಕ ರೋಗಗಳು. ಸಾಂಕ್ರಾಮಿಕ ರೋಗಗಳು ಅಂದರೆ ಜ್ವರ, ಮಲೇರಿಯಾ, ಡೆಂಗು, ಇವೆಲ್ಲವೂ ಮಳೆಗಾಲದಲ್ಲಿ ಬರ್ತಕ್ಕಂಥ ಸಾಮಾನ್ಯ ರೋಗಗಳು ಮುಖ್ಯವಾಗಿ.
0: ಅಂತ ಸಂದರ್ಭದಲ್ಲಿ ಈಗ ಈ ಗಂಟಲು ನೋವು, ಶೀತ, ಕೆಮ್ಮು, ನೆಗಡಿ, ಬನ್ನಿ, ಇದಕ್ಕೆ ಆಯುರ್ವೇದದಲ್ಲಿ ಏನೆಲ್ಲ ಮನೆಯಿಂದನೇ ಚಿಕಿತ್ಸೆ ಏನ್ ಮಾಡಬಹುದು, ಆಚೆ ಕೇಳುಗರಲ್ಲಿ ಇದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಯಾಕಂದ್ರೆ ಈಗ ಯಾರ್ಯಾರು ಕೇಳುಗರು ಇರ್ತಾರೆ ಅವರಲ್ಲಿ ಇದು ಶೀತ, ನೆಗಡಿ, ಕೆಮ್ಮು ಅಥವಾ ಗಂಟಲು ನೋವು ಅದರಿಂದ ಬಳಲುತ್ತಿರ್ತಾರೆ, ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ನಾನು ಚಿಕಿತ್ಸೆ ಬರೋಕ್ಕಿಂತ ಮುಂಚೆ ಬೇಸಿಗೆಗಾಲದಲ್ಲಿ ಆರಾಮಾಗಿದ್ವಿ, ಮಳೆಗಾಲ ಸ್ಟಾರ್ಟ್ ಆದಾಗ ಶೀತ ಕೆಮ್ಮ ನೆಗಡಿ ಬರುತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಯಾಕಾಗುತ್ತಪ್ಪ ಅಂದರೆ ಒಂದು ಆಯುರ್ವೇದ ದೃಷ್ಟಿಕೋನ ನಾನು ಹೇಳಿಕ್ ಬಯಸ್ತೇನೆ.
0: ಖಂಡಿತ.
1: ನಿಮ್ಗೆ ಗೊತ್ತು ಆಯುರ್ವೇದದಲ್ಲಿ ತ್ರಿದೋಷ ಸಿದ್ಧಾಂತ ಅಂತ ಹೇಳ್ತೀವಿ, ವಾತ ಪಿತ್ತ ಕಫ ಅಂತ ಹೇಳ್ತೀವಿ. ಎಲ್ರಿಗೂ ಗೊತ್ತು, ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯ ಇವಾಗ ಎಲ್ಲರೂ ಆಯುರ್ವೇದ ಗೊತ್ತಿರೋದ್ರಿಂದ ಅವರೆಲ್ಲರೂ ಮಾತಾಡ್ತಾರೆ. ಸೊ ಅದು ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ, ವಾತದಲ್ಲಿ ಹೆಚ್ಚಳ ಆಗುತ್ತೆ, ಕಫದಲ್ಲಿಯೂ ಕೂಡ ಹೆಚ್ಚಾಗುತ್ತೆ. ಎಲ್ರಿಗೂ ತಿಳಿದ ಹಾಗೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗುತ್ತೆ. ಈ ತೇವಾಂಶ ಹೆಚ್ಚಾಗುವುದರಿಂದ ಶೀತ, ಕೆಮ್ಮು, ನೆಗಡಿ ಸಾಮಾನ್ಯವಾಗಿ ಜನರಲ್ಲಿ ಕಂಡು ಬರುತ್ತೆ. ಆದ್ರೆ ಕೆಲವೊಂದು ಜನರಲ್ಲಿ ಕಂಡು ಬರೋದಿಲ್ಲಲ್ಲ, ನಮ್ಗೆ ಯಾಕೆ ಬರುತ್ತೆ ಅಂತ ಒಂದು ಪ್ರಶ್ನೆ ಉಂಟಾಗುತ್ತೆ. ಯಾಕಂತಂದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತದೆ. ಕೆಲವೊಬ್ಬರಲ್ಲಿ ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿನ ತಾತ್ಕಾಲಿಕವಾಗಿ ಮಳೆಗಾಲಕ್ಕೋಸ್ಕರ ಅಲ್ಲಿವರೆಗೆ ತಾತ್ಕಾಲಿಕ ಕುಂದುತ್ತೆ. ಸೊ ಅದರಿಂದಾಗಿ ಶೀತ, ಕೆಮ್ಮ, ನೆಗಡಿ ಹೆಚ್ಚಾಗುತ್ತೆ. ಸೊ ಇವಾಗ ನೀವು ಕೇಳಿದ್ರೆ ಏನ್ ಚಿಕಿತ್ಸೆ ಅಂತ ಹೇಳಿ. ಸೊ ಚಿಕಿತ್ಸೆ ಅಂತ ಬಂದಾಗ ಆಯುರ್ವೇದದಲ್ಲಿ ನಾವು ಅದನ್ನು ಆಹಾರ ಪದ್ಧತಿ, ವಿಹಾರ ಪದ್ಧತಿ, ವಿಹಾರ ಅಂತಂದ್ರೆ ಹೇಗಿರ್ಬೇಕು, ನಾವು ಏನೆಲ್ಲ ಪಾಲನೆ ಮಾಡಬೇಕು ಅಂತ ಹೇಳಿ ಮಹತ್ವ ಕೊಡ್ತೀವಿ. ಆಹಾರಕ್ಕಾಗಿ ಬಂದಾಗ ಶೀತ, ಕೆಮ್ಮು, ಮೊದಲೇ ವಾತಾವರಣದಲ್ಲಿ ತೇವಾಂಶ ತಂಪಾದು ಹೆಚ್ಚಾಗಿದೆ. ಸೊ ಮೊದಲಿಗೆ ಬರೋದು ತಂಪಾದ ವಸ್ತುಗಳನ್ನು ಸೇವಿಸಬಾರದು. ತಂಪಾದ ವಸ್ತುಗಳು ಅಂತಂದ್ರೆ ಇವಾಗ ನೋಡಿ ಬೇಸಿಗೆಗಾಲದಲ್ಲಿ ಎಲ್ಲರೂ ಫ್ರಿಜ್ ಓಪನ್ ಮಾಡಿ ನೀರು ಕುಡಿತಾ ಇರ್ತಾರೆ. ಸೊ ಕೆಲವೊಂದು ಜನ ಅದೇ ಅಭ್ಯಾಸನ ಕಂಟಿನ್ಯೂ ಮಾಡ್ತಾರೆ, ಮಣ್ಣಿನ ಗಡಿಗೆ ನೀರಾಗಿರ್ಬಹುದು. ಸೊ ಅದಕ್ಕೋಸ್ಕರ ಫಸ್ಟ್ ಅದನ್ನ ನಿಲ್ಲಿಸ್ಬೇಕು. ಇನ್ನೊಂದು ಮಳೆ ನೀರಲ್ವಾ, ಮಳೆ ನೀರು ಎಲ್ಲದರಲ್ಲಿ ಮಿಕ್ಸ್ ಆಗ್ಬಿಟ್ಟು ನೀರು ಬರುತ್ತೆ, ಆಮೇಲೆ ಕಲುಷಿತ ನೀರನ್ನು ಜಾಸ್ತಿ ಇರುತ್ತೆ, ವಾತಾವರಣನು ಕಲುಷಿತಗೊಂಡಿರುತ್ತೆ. ಸೊ ಅದಕ್ಕೆ ಕುಡಿಯುವ ನೀರನ್ನು ಕುದಿಸಿ ಆರಿಸಿ ಕುಡಿಯೋದು ಫಸ್ಟ್ಗೆ ಎಲ್ಲರೂ ಪಾಲಿಸಬೇಕಾದದ್ದು. ಆಮೇಲೆ ವಾತಾವರಣ ದೋಷಗಳ ಹೆಚ್ಚಲದಿಂದಲಾಗಿ ಅಗ್ನಿಮಾಂದ್ಯ ಅಂದ್ರೆ ಜೀರ್ಣಶಕ್ತಿ, ಮನುಷ್ಯನ ಶರೀರ ಜೀರ್ಣಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಸೊ ಆಹಾರ ಪದ್ಧತಿ ಸರಿಯಾಗಿ ಇಲ್ಲದೆ ಹೋದ್ರೆ, ಆಹಾರದ ಪದ್ಧತಿ ಸರಿಯಾಗಿ ಇಲ್ಲದೆ ಹೋದ್ರೆ ಅಂದ್ರೆ ತಮ್ಮ ಹಸುವಿಗೆ ತಕ್ಕಷ್ಟೇ ಊಟ ಮಾಡಬೇಕು. ಹಸುವಿ ಇಲ್ಲ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಊಟ ಮಾಡಬಾರ್ದು. ಅದರಿಂದ ಅಜೀರ್ಣ ಉಂಟಾಗಿನೂ ಕೂಡ ಮತ್ತೆ ಅಜೀರ್ಣದ ಸಮಸ್ಯೆಗಳೆಲ್ಲ ಇದಾಗುತ್ತೆ. ಶೀತ ಕೆಮ್ಮ ನೆಗಡಿ ಬಂದಾಗ ನಾವು ಏನ್ ಮಾಡ್ಬೇಕಪ್ಪ, ಏನ್ ಮಾಡ್ಬೇಕು? ಸಿಂಪಲ್, ಎಲ್ರು ಅಡಿಗೆ ಮನೇಲಿ ಹೋದ ತಕ್ಷಣ ಸಿಗೋದೇನಪ್ಪ ಅಂತಂದ್ರೆ ಅರಿಶಿನ, ಮೊಟ್ಟ ಮೊದಲಿಗೆ ಅರಿಶಿನ, ಅದರ ಜೊತೆಗೆ ಕರಿಮೆಣಸು. ಆಮೇಲೆ ಯಾರ ಮನೆ ಮುಂದಾದ್ರೂ ನೋಡಿ ನೀವು, ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಪೂಜೆ ಮಾಡೋದಾಗಿರ್ಬೋದು ಅಥವಾ ಯಾರ ಮನೆ ಎಂಟ್ರಿ ಮಾಡಿದ್ರು ಕೂಡ ನಿಮಗೆ ಮೊಟ್ಟ ಮೊದಲಿಗೆ ಸಿಗುವ ಆಯುರ್ವೇದ ಔಷಧಿ ಅಂತಂದ್ರೆ ತುಳಸಿ. ಸೊ ಆ ತುಳಸಿ, ಅರಿಶಿನ, ಕರಿಮೆಣಸು ಎಲ್ಲವನ್ನು ಹಾಕಿ ಕಷಾಯವನ್ನು ಮಾಡಿ ಅವರು ಕುಡಿದ್ರೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಅಟ್ ಲೀಸ್ಟ್ ವಾರದಲ್ಲಿ ಯಾರಿಗೆ ನೆಗಡಿ ಕೆಮ್ಮ ಇದೆ ಅವರು ಡೈಲಿ 1-7 days ಆದ್ರೂ ತಗೋಬಹುದು. ನೆಗಡಿ ಕೆಮ್ಮ ನಾವಿಲ್ಲ ನಾವೇನ್ ಮಾಡ್ಬೇಕು ಅಂತ ಒಂದು ಪ್ರಶ್ನೆ ಬಂದಾಗ, ಯಾರಿಗೆ ಇಲ್ಲ ಅವರು ವಾರದಲ್ಲಿ 1 ಸರ್ತಿ ಅಥವಾ 2 ಸರ್ತಿ, ಅದರಿಂದ ಅವ್ರು ಏನಾಗುತ್ತಪ್ಪ, ಅದರಿಂದ ಅವರು ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಬಹುದು. ಸೊ ಮತ್ತೇನಾದ್ರೂ ಇದಕ್ಕಿಂತ ಜಾಸ್ತಿ ಕಷಾಯಗಳ ಬಗ್ಗೆ ವಿವರಣೆ ಬೇಕಾದಲ್ಲಿ ನಮ್ಮ ಕೇಳಿ ಆಯುರ್ವೇದ ಆಸ್ಪತ್ರೆ ಶಾಪುರ್ಗೆ ಬಂದ್ರೆ ಅವ್ರಿಗೆ ವಿವರಣೆಯಲ್ಲಿ ನಾವು ಇದನ್ನ ಹೇಳ್ಕೊಡ್ತೇವೆ.
2: ಈಗ ಶೀತ, ನೆಗಡಿ, ಗಂಟಲು ನೋವು, ಅದ್ರ ಬಗ್ಗೆ ಡಿಸ್ಕಶನ್ ಆಯ್ತು. ಡೆಂಗು ಮತ್ತು ಮಲೇರಿಯಾ ಮಳೆಗಾಲದಲ್ಲಿ ಹೆಚ್ಚಾಗಲು ಕಾರಣವೇನು? ಈಗ ಅದು ಒಂದಿದೆ.
1: ಹೌದು, ಸರ್ವೆ ಸಾಮಾನ್ಯ ಜ್ವರ, ವೈರಲ್ ಫೀವರ್ ಅಂತ ಹೇಳ್ತೀವಿ ಮಲೇರಿಯಾ, ಡೆಂಗು. ಸೊ ಮಳೆ ನೀರು, ಮಳೆ ನೀರು ಬಂದಾಗ ಹರಿದು ಹೋಗೋದು ತುಂಬಾ ಮುಖ್ಯ. ಮಳೆ ನೀರು ಹರಿದು ಹೋಗದೆ ಒಂದು ಜಾಗದಲ್ಲಿ ಸಂಗ್ರಹವಾದರೆ, ತಗ್ಗು ದಿನ್ನಿ ಪ್ರದೇಶಗಳಲ್ಲಾಗಿರ್ಬಹುದು, ತೊಟ್ಟಿಗಳಾಗಿರ್ಬಹುದು, ಅಥವಾ ಇವಾಗ ನಾವು ಪಾಟ್ ಅಂತ ಹೇಳ್ತೀವಿ ಅದರಲ್ಲಿ ತುಂಬಾ ದಿನ ಸಂಗ್ರಹಣೆ ಆದರೆ ಆ ವಾತಾವರಣ ಮತ್ತೆ ವಾತಾವರಣದಲ್ಲಿ ಇರ್ತಕ್ಕಂತ ತೇವಾಂಶ ಸೊ ಈ ಸೊಳ್ಳೆಗಳಿಗೆ ಸೂಕ್ತವಾದ ವಾತಾವರಣ ಕೊಡುತ್ತೆ. ಸೊ ಆ ವಾತಾವರಣದಲ್ಲಿ ಈ ಸೊಳ್ಳೆಗಳು ಚೆನ್ನಾಗಿ ಬೆಳೆಯುತ್ತವೆ. ಸೊ ಆವಾಗ ಡೆಂಗು ಅಂತ ಏನ್ ಹೇಳ್ತೀವಿ, ಆ ಸೊಳ್ಳೆಗಳು ಹೆಚ್ಚಾಗಿ ಬೆಳಗಿನ ಹೊತ್ತು ಕಚ್ಚುತ್ತವೆ. ಆಮೇಲೆ ಮಲೇರಿಯಾಗೆ ಸಂಬಂಧಪಟ್ಟಂತ ಸೊಳ್ಳೆಗಳು ರಾತ್ರಿ ಹೊತ್ತು ಹೆಚ್ಚಾಗಿ ಅವು ಜನರನ್ನು ಅಟ್ಯಾಕ್ ಮಾಡ್ತವೆ ಅಂತ ಹೇಳ್ಬೋದು. ಸೊ ಮೇನ್ ಅಂತಂದ್ರೆ ನೀರು ಸಂಗ್ರಹಣೆ ಕ್ರಮ ಸೂಕ್ತ ಇರದೆ ಹೋದರೆ ಅಥವಾ ಮಳೆ ನೀರು ತುಂಬಾ ದಿನ ಒಂದೇ ಜಾಗದಲ್ಲಿ ಸಂಗ್ರಹಣೆ ಆಗಿದ್ರೆ ಅವುಗಳಿಗೆ ವಾತಾವರಣ ಸಿಗೋದ್ರಿಂದ ಆ ಸೊಳ್ಳೆಗಳ ಹೆಚ್ಚಾಗೋದ್ರಿಂದ ಡೆಂಗು ಮಲೇರಿಯಾ ಹೆಚ್ಚಾಗುತ್ತೆ.
2: ಮೇಡಮ್, ನೀವು ಹೇಳಿದ್ರೆ ನೀರು, ಏಕೆಂದ್ರೆ ಶರೀರ ಶೇಕಡಾ 70% ನೀರೇ ಇದೆ, ಅಂತ ಸಂದರ್ಭದಲ್ಲಿ ನೀರಿನ ಸೇವನೆ ಬಹಳ ಮುಖ್ಯ. ನೀವು ಆರಂಭದಲ್ಲಿ ತಮ್ಮ ಉತ್ತರದಲ್ಲಿ ಹೇಳಿದ್ರೆ ನೀರನ್ನ ಕುದಿಸಿ ಆರಿಸಿ ಸೇವಿಸಬೇಕು. ಹೇಗೆ ಕುದಿಸಬೇಕು ಅಂತ ಈ ಪ್ರಶ್ನೆ ಯಾಕೆ ಅಂದ್ರೆ, ನಾರ್ಮಲಿ ಜನ ಗ್ಯಾಸ್ ಮೇಲೆ ನೀರು ಇಡ್ತಾರೆ, ಸ್ವಲ್ಪ ಬಿಸಿ ಮಾಡಿ ಆವಾಗ ಗರಂ ಆಯ್ತಪ್ಪ ಆರಿಸಿ ಅದನ್ನೇ ಕುಡಿತಾರೆ. ಇದು ಕ್ರಮ ಕರೆಕ್ಟಾ? ಅದ್ರ ಬಗ್ಗೆ ಹೇಳಿ, ಕರೆಕ್ಟ್ ಆಗಿ ಹೇಗಿರಬೇಕು ಅಂತ.
1: ಕರೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ ಕುದಿ ಬರಬೇಕು ನೋಡಿ, ಜಸ್ಟ್ ಬಿಸಿ ಆಗ್ಬಾರ್ದು, ಕುದಿ ಬರಬೇಕು. ಅಂದಾಗ ಬಾಯ್ಲಿಂಗ್ ಟೆಂಪರೇಚರ್ ಅಂತ ಹೇಳ್ತೀವಿ, ಆ ಬಾಯ್ಲಿಂಗ್ ಟೆಂಪರೇಚರ್ ರೀಚ್ ಆದಾಗ ಅದರಲ್ಲಿ ಇರ್ತಕ್ಕಂತ ಕ್ರಿಮಿಗಳ ನಾಶ ಆಗುತ್ತೆ. ಜಸ್ಟ್ ಬಿಸಿ ಆಯ್ತಪ್ಪ ಸಾಕು, ನಾವು ಗ್ಯಾಸ್ ಸ್ವಲ್ಪ ಉಳಿಸ್ಬೇಕಪ್ಪ ಅಂತ ಅನ್ಕೊಂಡ್ ಮಾಡಿದ್ರೆ ಅದ್ ನೀವು ಬಿಸಿ ಮಾಡಿ ಕುಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಅಲ್ಲಿ ಬಾಯ್ಲ್ ಆಗ್ತಾ ಇರ್ಬೇಕು ನೀರು, ಅಂತ ನೀರನ್ನೇ ಸೇವಿಸ್ಬೇಕು. ಆಮೇಲೆ ಇನ್ನು ಮುಖ್ಯವಾಗಿ ಸಿಂಪಲ್ ಆಗಿ ಅವರು ಆ ಕುದಿತಕ್ಕಂತ ನೀರದಲ್ಲಿ ದಿನಾಲು 1-4-5 ತುಳಸಿ ದಳ ಹಾಕಿದ್ರೆ, ಪ್ರತಿ ಮನೆಯವರು ಅದನ್ನ ಕುಡಿದ್ರೆ ಅವರ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ, ಕೆಮ್ಮು ನೆಗಡಿ ಅಂತ ಕಾಯಿಲೆಗಳು ಬರೋದಿಲ್ಲ.
2: ಈ ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚಿಸಬೇಕು ಅದರ ಬಗ್ಗೆ ಖಂಡಿತ ಡಿಸ್ಕಸ್ ಮಾಡೋಣ. ಅದರಗಿಂತ ಮುಂಚೆ ತಲೆನೋವು, ಗಂಟಲು ನೋವು, ಶೀತ, ನೆಗಡಿ ಬಗ್ಗೆ ಮಾತನಾಡಿದ್ವಿ, ಪಚನ ಕ್ರಿಯೆ ಅಂಡ್ ಜೀರ್ಣಕ್ರಿಯೆ, ಅದರಿಂದ ಬಹಳ ಮಳೆಗಾಲದಲ್ಲಿ ವಾಂತಿ ಭೇದಿನೂ ಜಾಸ್ತಿ, ಯಾಕೆ ಹೇಗೆ ಅದನ್ನ ಏನ್ ಮಾಡ್ಬೋದು?
1: ಯಾಕೆ ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಊಟ ಮಾಡಿದ್ದ ಸರಿಯಾಗಿ ಪಚನ ಆಗ್ಲೇಬೇಕು, ಪಚನ ಆದ್ರೇನೆ ಅದರಿಂದ ನಮಗೆ ಶಕ್ತಿ ಬರುತ್ತೆ ಅಂತ ಹೇಳಿ. ಬಟ್ ಪಚನ ಆಗ್ಲಿಕ್ಕೆ ಮುಖ್ಯವಾದದ್ದು ಅಗ್ನಿ ಅಂತ ಹೇಳ್ತೀವಿ. ಸೊ ಅಗ್ನಿ ಈ ವಾತಾವರಣದಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಪ್ಪ ಕಡಿಮೆ ಆಗುತ್ತೆ ಅಂತಂದ್ರೆ, ಅದಕ್ಕೂ ಕೂಡ ಈ ವಾತಾವರಣದಲ್ಲಿ ಹೆಚ್ಚಾದ ತೇವಾಂಶ, ವಾತಾವರಣದಲ್ಲಿ ಇರ್ತಕ್ಕಂತ ತಂಪು ಗುಣದಿಂದ ಅಗ್ನಿ ಕಡಿಮೆ ಆಗುತ್ತೆ ಅಥವಾ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ, ಜೀರ್ಣಶಕ್ತಿ ಕಡಿಮೆ ಆದ ಸಂದರ್ಭದಲ್ಲಿ ನೀವು ಅತಿಯಾದ ಆಹಾರ ಸೇವನೆ ಅಥವಾ ಗುರು ಆಹಾರ ಸೇವನೆ. ಗುರು ಆಹಾರ ಸೇವನೆ ಅಂದ್ರೆ ಏನಪ್ಪ, ಈಗ ನಮ್ಗೆಲ್ರಿಗೂ ಸಾಮಾನ್ಯ ಜನಕ್ಕೆ ಅರ್ಥ ಆಗ್ಬೇಕಂತಂದ್ರೆ ಹುಗ್ಗಿ ತಗೋರಿ, ಹೋಳಿಗೆ ತಗೋರಿ, ಪ್ರತಿ ಹಬ್ಬದ ಸಂದರ್ಭದಲ್ಲಿ ನಮ್ಮದು ಮುಖ್ಯವಾದ ಆಹಾರ ಅದು. ಸೊ ಇವೆಲ್ಲ ಅಗ್ನಿ ಅಥವಾ ನಮ್ಮ ಜೀರ್ಣಾಂಗಕ್ಕೆ ಪಚನ ಕ್ರಿಯೆಗೆ ಸಂಬಂಧಪಟ್ಟಾಗಿ ಸರಿಯಾಗಿ ಆಗೋದಿಲ್ಲ. ಅದು ಮಳೆಗಾಲದಲ್ಲಿ ತನ್ನಿಂತಾನೆ, ಮೀನ್ಸ್ ವಾತಾವರಣಕ್ಕೆ ಅನುಗುಣವಾಗಿ ಅಗ್ನಿಯಲ್ಲಿ ಚೂರು ಕಡಿಮೆ ಆಗುತ್ತೆ, ಅದರ ಶಕ್ತಿ ಕುಂದುತ್ತೆ. ಅಂತ ಸಂದರ್ಭದಲ್ಲಿ ಈ ತರ ಗುರು ಗುಣ ಇರತಕ್ಕಂತ ಆಹಾರ ಸೇವನೆ ಮಾಡಿದ್ರೆ ಅದು ಇನ್ನೂ ಹದಗೆಡುತ್ತೆ. ಅದು ಒಂದು. ಇನ್ನು ಜಂಕ್ ಫುಡ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ಪಚನ ಶಕ್ತಿ ಅನ್ನೋದೇನಿದೆ ಅದು ಕಡಿಮೆ ಆಗಿದೆ, ಅಂತದ್ರಲ್ಲಿ ನೀವು ಜಂಕ್ ಫುಡ್ ಕೊಡೋದು, ಗುರುಗುಣ ಇರತಕ್ಕಂತ ಆಹಾರಗಳ ಸೇವನೆ ಮಾಡೋದು, ಅದರಿಂದ ಜೀರ್ಣಾಂಗದ ಸಮಸ್ಯೆಗಳು ಉಂಟಾಗುತ್ತವೆ. ಸೊ ಯಾವಾಗ ಅದು ಜೀರ್ಣಕ್ರಿಯೆ ಸರಿಯಾಗೋದಿಲ್ಲ, ಆಹಾರ ಪಚನ ಸರಿಯಾಗೋದಿಲ್ಲ, ಆವಾಗ ದೇಹದ ಒಂದು ಕೆಲಸ ಏನಪ್ಪ ಅಂತ, ಯಾವುದು ಸರಿ ಇಲ್ಲ ಅಂದ್ರೆ ದೇವರು ಅದೇ ತರ ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ, ಯಾವುದು ಸರಿ ಇಲ್ಲ ಅದನ್ನು ಹೊರಗೆ ಹಾಕಪ್ಪ ಅಂತ ಹೇಳಿ. ಸೊ ಯಾವ ತರ ಹೊರಗೆ ಹಾಕಬೇಕು, ಆಯ್ದರ್ ಅತಿಸಾರ ಅಥವಾ ವಾಂತಿ ರೂಪದಲ್ಲಿ ಹೊರಗಡೆ ಹೋಗುತ್ತೆ.
2: ಈಗ ಈ ಮಳೆಗಾಲದಲ್ಲಿ ಈ ಅಜೀರ್ಣದ ಬಗ್ಗೆ ನೀವು ಹೇಳಿದ್ರಿ, ಜೀರ್ಣ ಶಕ್ತಿ ಕಮ್ಮಿ ಆಗುತ್ತೆ, ಅಂತ ಸಂದರ್ಭದಲ್ಲಿ ಆಹಾರ ಮುಖ್ಯವಾಗುತ್ತೆ. ಯಾವ ರೀತಿ ಆಹಾರ ಮಳೆಗಾಲದಲ್ಲಿ ಇನ್ ಜನರಲ್ ಸೇವಿಸಬೇಕು?
1: ಸಾಮಾನ್ಯವಾಗಿ ಇನ್ ಜನರಲ್ ಅಂತ ಬಂದಾಗ ತಮ್ಮ ಮುಖ್ಯ ಪಾತ್ರ ಇರೋದು ಅಗ್ನಿದು. ಸೊ ಅಗ್ನಿ ಅನುಸಾರವಾಗಿ ಅವರ ಜೀರ್ಣ ಶಕ್ತಿ ಅನುಸಾರವಾಗಿ ಆಹಾರ ಸೇವನೆ, ಇದು ಮೊದಲನೆಯದು. ಎರಡನೇದು ಲಘು ಆಹಾರ. ಲಘು ಆಹಾರ ಅಂತಂದ್ರೆ ಏನಪ್ಪ, ಲಘು ಆಹಾರ ಅಂತಂದ್ರೆ ನಾವು ಸೇವಿಸಿದ ಆಹಾರವು ಸರಿಯಾಗಿ ಜೀರ್ಣಕ್ರಿಯೆಗೆ ಒಳಪಡಬೇಕು. ಅದಕ್ಕೆ ನಿಮ್ಗೆ ಉದಾಹರಣೆಯಾಗಿ ಹೇಳ್ಬೇಕಂತಂದ್ರೆ ಬೇಯಿಸಿದ ಅಕ್ಕಿಯಿಂದ ಮಾಡಿದಕ್ಕಂತ ಕಿಚಡಿ ಆಗಿರಬಹುದು, ಅಥವಾ ಉಪ್ಪಿಟ್ಟು, ಸರ್ವೇ ಸಾಮಾನ್ಯವಾಗಿ ನಾವು ತಿಂಡಿಯಲ್ಲಿ ತಿಂತೀವಿ ಆ ಉಪ್ಪಿಟ್ಟು, ಅದನ್ನ ಈ ತರ ಮಾಡ್ಬೇಕಾದ್ರೆ ಅದರಲ್ಲಿ ಜೀರಿಗೆಗಳನ್ನ ಒಂಚೂರು ಹೆಚ್ಚಾಗಿ ಉಪಯೋಗಿಸೋದು, ಆ ಜೀರಿಗೆಗಳೆಲ್ಲ ನಮ್ಮ ಜೀರ್ಣಾಂಗಕ್ಕೆ ಶಕ್ತಿಯನ್ನು ಒದಗಿಸುತ್ತವೆ. ಸೊ ಆ ತರದ ಆಹಾರಗಳನ್ನು ಸರಿಯಾದ ವೇಳೆಯಲ್ಲಿ ಆಹಾರ ಸೇವನೆ ಮಾಡಬೇಕು. ಹಸು ಆದ ವೇಳೆಯಲ್ಲೇನೆ ಆಹಾರ ಸೇವನೆ ಮಾಡೋದು. ಹಸು ಇಲ್ಲ ಅಂದ್ರೂ ಕೂಡ ಊಟದ ಟೈಮ್ ಆಗಿದೆ ಅನ್ಕೊಂಡು ಊಟ ಮಾಡಿದ್ರೆ ಜೀರ್ಣಾಂಗ ಶಕ್ತಿ ಮತ್ತೆ ಹದಗೆಡುತ್ತೆ. ಈ ತರದ ಸಿಂಪಲ್ ಸಿಂಪಲ್ ಅವರು ಫಾಲೋ ಮಾಡಿದ್ರೆ ಅವರು ತಮ್ಮ ಜೀರ್ಣಾಂಗ ಶಕ್ತಿಯನ್ನು ಸರಿಯಾಗಿ ಕಾಪಾಡಿಕೊಳ್ಬಹುದು.
2: ಡಾಕ್ಟರ್ ಮೇಡಮ್, ನೀವು ಉಪ್ಪಿಟ್ಟು, ಉಪ್ಪಿಟ್ಟಿನಲ್ಲಿ ಜೀರಿಗೆ ಬಗ್ಗೆ ಹೇಳಿದ್ರು. ಈಗ ಜೀರಿಗೆ ಪಚನ ಶಕ್ತಿ ಹೆಚ್ಚು ಮಾಡುತ್ತೆ. ಈಗ ಅಡುಗೆ ಮನೆಯಲ್ಲಿ ನಾನು ಹೋದಾಗ ಅಡುಗೆ ಮನೆಯಲ್ಲಿ ಇರೋ ಔಷಧಿಗಳು, ಇದನ್ನ ನಾನು ಹೇಳಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ, ಆದ್ರೆ ವೈದ್ಯರಾದ ನೀವು ಆಯುರ್ವೇದದಲ್ಲಿ ಇದಾಗಿದ್ರೆ ಯಾವೆಲ್ಲ ಇದೆ, ಜೀರಿಗೆ ಆದ್ರೂ ಆಯ್ತು, ಮುಂದೆ ಯಾವೆಲ್ಲ ಇದೆ?
1: ಅಡಿಗೆ ಮನೆ ಹೋಗಿ ನೀವು ನಿಮ್ಮ ಮಸಾಲೆ ಡಬ್ಬ ಅಂತ ಹೇಳ್ತೀವಲ್ಲ ನಾವು ಮಂಜುನಾಥ್ ಅವರೇ, ಆ ಮಸಾಲೆ ಡಬ್ಬ ಓಪನ್ ಮಾಡಿದಾಗ ಸಿಗತಕ್ಕಂತ ಎಲ್ಲ ಮಸಾಲೆ ಪದಾರ್ಥಗಳು ಅಂದ್ರೆ ಅರಿಶಿನ ಆಗಿರಬಹುದು, ಜೀರಿಗೆ ಆಗಿರಬಹುದು, ಇಂಗು, ಮೆಣಸು, ಲವಂಗ, ದಾಲ್ಚಿನಿ, ಇವೆಲ್ಲವೂ ನಮ್ಮ ಜೀರ್ಣಾಂಗಕ್ಕೆ ಹೊಂದುತ್ತವೆ, ಅಂದ್ರೆ ಜೀರ್ಣಾಂಗ ಶಕ್ತಿಯನ್ನು ಕಾಪಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತವೆ. ಆದರೆ ಇವುಗಳ ಪ್ರಮಾಣ, ಯಾವ ರೀತಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ. ಪಿತ್ತ ಪ್ರಕೃತಿಯವರಿಗಾದ್ರೆ ಚೂರು ಕಷ್ಟ ಆಗುತ್ತೆ, ಯಾವುದರಿಂದ ಕಷ್ಟ ಆಗುತ್ತೆ, ಕರಿ ಮೆಣಸು ಅವರಿಗೆ ಒಗ್ಗೋದಿಲ್ಲ. ಸೊ ಈ ಇದರ ಸಂಪೂರ್ಣ ಮಾಹಿತಿ ಅವರು ಪಡಿಬೇಕಂತಂದ್ರೆ ಸೂಕ್ತ ಆಯುರ್ವೇದ ತಜ್ಞರಿಂದ ಅದರ ಮಾಹಿತಿಯನ್ನು ಪಡೆದುಕೊಂಡು ಯೂಸ್ ಮಾಡಬೇಕು. ಸೊ ಅದಕ್ಕೆ ಸಂಪೂರ್ಣ ಮಾಹಿತಿ ಬೇಕಂತಂದ್ರೆ ನಮ್ ಕೇಳಿ ಆಯುರ್ವೇದ ಹಾಸ್ಪಿಟಲ್ ಬರಬೇಕು. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸ್ವಸ್ಥವೃತ್ತ ವಿಭಾಗವೂ ಇದೆ, ಅವರು ಇದರ ಆಹಾರ ಪದ್ಧತಿಗೆ ಸರಿಯಾದ ಕ್ರಮನೂ ನೀಡ್ತಾರೆ. ಆಮೇಲೆ ನಾವು ಈ ರೆಸ್ಪಿರೇಟರಿ ಡಿಸಾರ್ಡರ್ ಏನ್ ಮಾತಾಡಿದ್ವಿ ಅಲ್ಲ ಮಂಜುನಾಥ್ ಅವರೇ, ಶೀತ, ಕೆಮ್ಮು, ಗಂಟಲು, ಅದಕ್ಕೆ ಆದ ಸ್ಪೆಷಾಲಿಟಿ ಒಪಿಡಿ, ರೆಸ್ಪಿರೇಟರಿ ಒಪಿಡಿ ಅಂತಾನೆ ಇದೆ, ಅಲ್ಲೂ ಕೂಡ ಅವರು ಬಂದು ಸರಿಯಾದ ಮಾಹಿತಿಯನ್ನು ತಗೊಳ್ಬಹುದು.
2: ಉತ್ತಮ. ದೇಹದ ರೋಗದಿಂದ ಅಂದ್ರೆ ಮಳೆ

0: ಇದನ್ನು ಮೀರಿ ಜಾಸ್ತಿ ಮಾಡಬಾರ್ದು. ಒಂದು ದೆನ್ ಪ್ರಾಣಾಯಾಮ, ಧ್ಯಾನ, ಆಹಾರ ಪದ್ಧತಿಯ ಸೇವನೆ. ಈ ಮುಂಚೆ ಏನ್ ಹೇಳಿದ್ವಿ ನಾವು, ಅದ ಆಹಾರ ಪದ್ಧತಿಯ ಸೇವನೆ ಕ್ರಮ ಫಾಲೋ ಮಾಡಬೇಕು, ತಮ್ಮ ದೇಹದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಸೊ ಈ ಎಲ್ಲ ಆಹಾರ ಕ್ರಮಗಳಿಂದ ಅವ್ರು ರೋಗ ನಿರೋಧಕ ಶಕ್ತಿ ಆಹಾರ ಪದ್ಧತಿ ಆಗಿರ್ಬೋದು. ವಿಹಾರ ಪದ್ಧತಿ ಅಂತಂದ್ರೆ ಮಳೆಗಾಲದಲ್ಲಿ ಹೊರಗಡೆ ಓಡಾಡಬೇಕಾದ್ರೆ ನೋಡ್ಕೊಂಡು ಓಡಾಡಬೇಕು. ನೋಡ್ಕೊಂಡು ಅಂದ್ರೆ ಮಳೆಗಾಲ ನೀರಲ್ಲಿರ್ತಕ್ಕಂತ ಇವು ತೊಟ್ಟಿಗಳಾಗಿರ್ಬೋದು ಅದರಲ್ಲಿ ಹೋಗೋದನ್ನ, ಅಥವಾ ನೀರು ಮಳೆಗಾಲದಲ್ಲಿ ಓಡಾಡೋದನ್ನು, ಅಥವಾ ಡೈರೆಕ್ಟ್ ಏನು ಹೇಳ್ತೀವಿ ನಾವು, ತಂಪಾದ ಗಾಳಿ ತಂಪಾದ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗಬಾರ್ದು ಅವರು. ಸೊ ಈ ತರ ವಿಹಾರ ಪದ್ಧತಿ ಅಂತ ನಾವು ಹೇಳ್ಬೋದು. ಅದಲ್ಲದೆ ರಸಾಯನಗಳಂತ ಬರ್ತವೆ ಆಯುರ್ವೇದದಲ್ಲಿ. ಸೊ ಆ ರಸಾಯನಗಳ ಸೇವನೆಯಿಂದ ಅವರು ತಮ್ಮ ಶರೀರದ ಆರೋಗ್ಯ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬಹುದು.
1: ಬಹಳ ಉತ್ತಮವಾಗಿ ಹೇಳಿದ್ರಿ. ಅಲ್ಲೇ ಒಂದು ಪಾಯಿಂಟ್ ಏನಂದ್ರೆ, ಮಕ್ಕಳಿಗೆ ಈಗ ಮಕ್ಕಳು ಅವ್ರದೇ ಆದ ಒಂದು ಎನ್ವೈರನ್ಮೆಂಟ್ ನಲ್ಲಿ ಇರ್ತಾರೆ, ಅವರಿಗೆ ಇದು ಮಾಡು ಅಂದ್ರೆ ಮಾಡುವುದಿಲ್ಲ, ಅದನ್ನ ಬಿಟ್ಟು ಬೇರೆದೇ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಈ ಮಳೆಗಾಲದಲ್ಲಿ ಯಾವ ರೀತಿ ಕಾಳಜಿ ವಹಿಸಬಹುದು ಅದರ ಬಗ್ಗೆ ತಿಳಿಸಿ.
0: ಮಕ್ಕಳು ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲರೂ ಹೆಚ್ಚಾಗಿ ಕಾಳಜಿ ವಹಿಸ್ತಾರೆ. ಆದರೆ ಮಕ್ಕಳು ಹಠ ಹಿಡಿತಾರೆ ಅಂತ ಹೇಳಿ, ಇಲ್ಲಮ್ಮ ನಾನು ಮಳೆಯಲ್ಲಿ ಹೊರಗೆ ಹೋಗ್ಬೇಕು, ನಾನ್ ಆಟ ಆಡ್ಬೇಕು. ಸೊ ಅವ್ರಿಗೆ ಅದನ್ನ ಸರಿಯಾಗಿ ಉದಾಹರಣೆ ಮುಖಾಂತರ ಮುಖ್ಯವಾಗಿ ತಿಳಿಸ್ಕೊಡ್ಬೇಕು. ಇಲ್ಲ, ಈ ತರ ನೀರು ನಿಂತಿರುತ್ತೆ, ಆ ನೀರಲ್ಲಿ ಸೊಳ್ಳೆಗಳಿರುತ್ತೆ, ಆ ಸೊಳ್ಳೆ ಕಚ್ಚೋದ್ರಿಂದ ಈ ತರ ಮಲೇರಿಯಾ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು, ಜ್ವರ ಬರುತ್ತೆ, ಹೀಗೆ ಬಂತಂದ್ರೆ ನಿಮ್ ಸ್ಕೂಲ್ ತಪ್ಪುತ್ತೆ. ಸೊ ಅದಕ್ಕೆ ಆ ತರ ಎಲ್ಲ ಮಾಡಬಾರ್ದು. ಒಂದು, ಅವ್ರ ಸ್ವಚ್ಛತೆಯನ್ನು ಕೂಡ ನಾವು ನಿಗಾ ವಹಿಸ್ಬೇಕು. ಆಮೇಲೆ ತೇವಾಂಶ, ಮಳೆ ಇರೋದ್ರಿಂದ ಬಟ್ಟೆ ಒಣಗೋದಿಲ್ಲ. ಸೊ ಸರಿಯಾದ ಬಟ್ಟೆಗಳನ್ನು ಕೂಡ ಅವ್ರಿಗೆ ನಾವು ಹಾಕೋದು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಸ್ಕೂಲ್ ಅಂತೂ ಮಳೆಗಾಲದಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರ ಸ್ಕೂಲ್ ಬ್ಯಾಗ್ ಗಳು ಒದ್ದೆ ಆಗಿರ್ಬೋದು, ಅಥವಾ ಅವ್ರ ಶೂಸ್ ಒದ್ದೆ ಆಗಿರ್ಬೋದು, ಅವ್ರ ಸಾಕ್ಸ್ ಗಳು ಒದ್ದೆ ಆಗಿರ್ಬೋದು. ಸೊ ಅದನ್ನೆಲ್ಲ ಮೊದಲನೆಯದಾಗಿ ಹಾಕ್ಬಾರ್ದು, ಮೀನ್ಸ್ ಸರಿಯಾಗಿ ಒಣಗಿಸಿ ಬಿಟ್ಟು ಹಾಕ್ಬೇಕು. ಆಮೇಲೆ ಬಿಸಿನೀರನ್ನು ಕುಡಿಲಿಕ್ಕೆ ಕೊಡ್ಬೇಕು, ಮೀನ್ಸ್ ಅವ್ರ ಏನು ವಾಟರ್ ಬಾಟಲ್ ಅಂತ ಹೇಳ್ತೇವೆ ಅದರಲ್ಲಿ ಕುದಿಸಿ ಆರಿಸಿ ಬಿಟ್ಟಂತ ನೀರನ್ನೇ ಹಾಕಿ ಕೊಟ್ಟು ಕಳಿಸ್ಬೇಕು. ಶಾಲೆಯಲ್ಲಿ ಬೇರೆ ನೀರನ್ನು ಕುಡಿಬೇಡಿ ಅಂತ ಅವ್ರಿಗೆ ಜ್ಞಾನ ಮುಟ್ಟಿಸ್ಬೇಕು ನಾವು. ಈ ತರ ಚಿಕ್ಕ ಪುಟ್ಟ ಸಲಹೆಗಳೊಂದಿಗೆ ಅವರ ಜ್ಞಾನವನ್ನು ಹೆಚ್ಚಿಸಬೇಕು. ಅವ್ರಿಗೂ ಕೂಡ ಲಘುವಾದ ಆಹಾರ, ಲಘು ವ್ಯಾಯಾಮ ಇವಾಗಲೇ ಹೇಳ್ಕೊಡ್ಬೇಕು. ಸೊ ಇದರಿಂದ ಅವರ ಆರೋಗ್ಯವನ್ನು ನಾವು ಕಾಪಾಡಬಹುದು. ಅವ್ರಿಗೂ ಕೂಡ ನೀವು ತುಳಸಿ ಕಷಾಯ, ಶುಂಠಿ ಕಷಾಯ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅಂತಂದ್ರೆ ಒಂದು 20 ml ಅಥವಾ 30 ml ದಿನಾಲು ಬೆಳಗ್ಗೆ ಕೊಟ್ರೆ ಅವರು ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು.
1: ಮೇಡಮ್, ತಮ್ಮ ಉತ್ತರದಲ್ಲಿ ವ್ಯಾಯಾಮದ ಬಗ್ಗೆ ಹೇಳಿದ್ರಿ. ಸಾಮಾನ್ಯವಾಗಿ ವ್ಯಾಯಾಮ ಅಂತ ಬಂದ ತಕ್ಷಣ ಕೆಲವೊಬ್ರು ವಾಕಿಂಗು, ರನ್ನಿಂಗು, ಈಜು, ಜಿಮ್ಮು ಅಂತ ಹೇಳ್ತಾರೆ. ಆದ್ರೆ ಮಳೆಗಾಲದಲ್ಲಿ ಅದೇ ಒಂದು ಕಾರಣ ತಗೊಂಡು ಇವತ್ ಮಿಸ್ ಅಂತ, ಅಂತ ಸಂದರ್ಭದಲ್ಲಿ ಏನ್ ಮಾಡಬಹುದು ಅದನ್ನ ಹೇಳ್ಬೋದಾ?
0: ಅದೇ ನಾನು ಹೇಳಿದೆಲ್ಲ, ಮಳೆಗಾಲದಲ್ಲಿ ತಂಪಾದ ವಾತಾವರಣಕ್ಕೆ ಮೊದಲನೇದಾಗಿ ಎಕ್ಸ್ಪೋಸ್ ಆಗಬಾರ್ದು. ಅಂತ ಸಂದರ್ಭದಲ್ಲಿ ನೀವು ವಾಕಿಂಗ್ ಆಗಲಿ ಇದಾಗಲಿ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನೀವು ಮನೆಯಲ್ಲೇನೆ ನಿಮ್ಮ ಹಾಲ್ ಆಗಿರ್ಬಹುದು, ಇದಾಗಿರ್ಬೋದು, ಅಲ್ಲೇ ನೀವು ವಾಕಿಂಗ್ ಮಾಡ್ಬೋದು. ಪ್ರಾಣಾಯಾಮ ಅಂದ್ರೆ ಅನುಲೋಮ ವಿಲೋಮ ಮಾಡಿರ್ಬಹುದು, ಲೂಸ್ನಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಸಂದಗಳನ್ನ ಲೂಸ್ ಮಾಡ್ತಕ್ಕಂತ ಸ್ಪೆಸಿಫಿಕ್ ಎಕ್ಸಸೈಸ್ ಗಳಿರುತ್ತೆ, ಅದನ್ನೆಲ್ಲ ಅವರು ಮಾಡಬಹುದು.
1: ಈಗ ಏಕೆಂದ್ರೆ ಈಗ ಈ ಸ್ಪೆಸಿಫಿಕ್ ಆಗಿ ಮಳೆಗಾಲದಲ್ಲಿ ಅಂತ ಏನಾದರೂ ವ್ಯಾಯಾಮ ಇದೆ?
0: ಸ್ಪೆಸಿಫಿಕ್ ಅಂತ ಏನಿಲ್ಲ, ದಿನಾಲು ಮಾಡ್ತಕ್ಕಂತ ವ್ಯಾಯಾಮಗಳೇ ಕೂಡ ಅದನ್ನೇ, ಪ್ರಮಾಣ ಕಡಿಮೆ ಆಗಿರ್ಬೇಕು, ಅತಿಯಾಗಿರಬಾರ್ದು ಅಷ್ಟೇ.
1: ಈಗ ಸಾಮ್ರಾಣಿ ಮತ್ತು ಧೂಪವನ್ನ ಹಚ್ಚುವುದು ಆಯುರ್ವೇದದಲ್ಲಿ ಏಕೆ ಮುಖ್ಯ, ಅದು ಮಳೆಗಾಲದಲ್ಲಿ, ಇದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಇದು ಆಯುರ್ವೇದದಲ್ಲಿ ಹೇಳಿದರೆ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೂ ಕೂಡ ಇದು ಸಾಮ್ರಾಣಿಗೆ ಅದರದೇ ಆದ ಮಹತ್ವವಿದೆ. ಅದರದೇ ಆದ ಮಹತ್ವ ಯಾಕಿದೆಯಪ್ಪ ಅಂತಂದ್ರೆ, ಮುಖ್ಯವಾಗಿ ಸಾಮ್ರಾಣಿ ಆಗಿರ್ಬೋದು. ಈ ಸಾಮ್ರಾಣಿಯಲ್ಲಿ ಏನಿರುತ್ತೆ, ಸಾಮ್ರಾಣಿ ಜೊತೆಗೆ ಗುಗ್ಗುಳು, ಬೇವು, ಕೆಲವೊಬ್ರು ಲವಂಗ ಅಥವಾ ಈ ಬೇರೆ ಬೇರೆ ಅರಗು ಅಂತ ಹೇಳಿ ಎಲ್ಲ ಹೇಳ್ತಾರೆ, ಅದನ್ನೆಲ್ಲ ಯೂಸ್ ಮಾಡಿ ಸಾಮ್ರಾಣಿಯನ್ನು ಹಾಕ್ತಾರೆ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ, ಮುಖ್ಯವಾಗಿ ವಾತಾವರಣ ಶುದ್ಧ ಆಗುತ್ತೆ. ಸೊ ಈ ಮಳೆಗಾಲದಲ್ಲಿ ವಾತಾವರಣ ಕೂಡ ಕಲುಷಿತಗೊಂಡಿರುತ್ತೆ. ಸೊ ಅದು ಇನ್ನೊಂದು, ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶ ತಂಪನ್ನು ಇದು ತೆಗೆದು ಹಾಕುತ್ತೆ. ಒಂದು, ಸಾಮ್ರಾಣಿಯಲ್ಲಿರ್ತಕ್ಕಂಥ ಸುಹಾಸನೆ ಮನಸ್ಸಿಗೆ ಮುದ ನೀಡುತ್ತೆ. ಸೊ ಮನಬಲ ಹೆಚ್ಚುತ್ತೆ. ಒಂದು ಅಂದ್ರೆ ಶುಷ್ಕತೆ ವಾತಾವರಣದಲ್ಲಿ ಉಂಟಾಗುತ್ತೆ. ಸೊ ಅದಕ್ಕೆ ಸಾಮ್ರಾಣಿ ಹಾಕೋದು ಒಳ್ಳೇದು, ದಿನಾಲು ಹಾಕಿದ್ರೆ ಅಂತೂ ತುಂಬಾ ಒಳ್ಳೇದು.
1: ಖಂಡಿತ. ವಿವಿಧ ರೋಗಗಳ ಬಗ್ಗೆ ಮಾತನಾಡಿದ್ವಿ, ಶೀತ, ನೆಗಡಿ, ಕೆಮ್ಮು, ಗಂಟಲು ನೋವು, ಬೇದಿ. ಚರ್ಮದ ಬಗ್ಗೆ ಮಾತನಾಡೋಣ. ಮಳೆಗಾಲದಲ್ಲಿ ಯಾವೆಲ್ಲ ಚರ್ಮದ ಸಮಸ್ಯೆಗಳು ಬರ್ತವೆ, ಅದನ್ನ ಹೇಗೆ ತಡೆಗಟ್ಟಬಹುದು?
0: ಮಳೆಗಾಲ ಚರ್ಮ ಅಂದ ತಕ್ಷಣ ಈ ವಾತಾವರಣ ನಮ್ಮ ಅಂಗಗಳಲ್ಲಿ ಮೊದಲನೆಯದಾಗಿ ಅಂದ್ರೆ ಕಾಂಟ್ಯಾಕ್ಟ್ ಬರೋದು, ಎಕ್ಸ್ಪೋಸ್ ಆಗೋದಂತಂದ್ರೆ ಚರ್ಮ. ಸೊ ಅದಕ್ಕೆ ಮಳೆಗಾಲದಲ್ಲಿ ಕೂಡ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ಸೊ ಯಾಕಂತಂದ್ರೆ ಮಳೆಗಾಲದಲ್ಲಿ ನಾವು ಎಲ್ರಿಗೂ ಅವ್ರದೇ ಆದಂತ ಒಂದು ಆಸೆ ಎಲ್ಲ ಇರುತ್ತೆ, ಬಟ್ಟೆ ಕನ್ಸನಾಗಿ. ಓಕೆ, ಸೊ ಅದ್ರ ಮುಖಾಂತರನೇ ಅವ್ರು ತಮ್ಮ ಚರ್ಮವನ್ನು ಕಾಪಾಡ್ಕೊಳ್ತಿರ್ತಾರೆ. ಸೊ ಈ ಇಂತ ಸಂದರ್ಭದಲ್ಲಿ ಅವರು ಮಳೆಗಾಲದಲ್ಲಿ ಶುದ್ಧವಾದಂತ ಸರಿಯಾಗಿ ಒಣಗಿದಂತ ಬಟ್ಟೆಗಳನ್ನು ಹಾಕೋಬೇಕು. ಹಾಕೊಲ್ದೆ ಹೋದರೆ ಅಂತ ಮುಖ್ಯವಾಗಿ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ

0: ಜಾಸ್ತಿ ಆಗುತ್ತೆ, ಅಥವಾ ಕೆರೆತ, ಚರ್ಮದ ಕೆರೆತ ರೋಗಗಳು ಹೆಚ್ಚಾಗುತ್ತೆ. ಆಮೇಲೆ ಇದು ಚರ್ಮದ ತುರಿತ, ಅದರ ಜೊತೆಗೆ ಡ್ಯಾಂಡ್ರಫ್ ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ದಿನಾಲು ಋತು ಸ್ನಾನ ಮೀನ್ಸ್ ಬೆಚ್ಚಗಿನ ಉಗುರು ಬೆಚ್ಚಗಿನ ನೀರಿನಲ್ಲಿ ಬಿಸಿಯಾದ ನೀರಿನಲ್ಲಿ ಸ್ನಾನ ಮಾಡೋದು, ಆಮೇಲೆ ಸ್ನಾನ ಮಾಡಬೇಕಾದ್ರೆ ಉಪ್ಪು ಸ್ವಲ್ಪ ಅರಿಶಿನಗಳನ್ನ ಹಾಕಿ ದಿನಾಲು ಸ್ನಾನ ಮಾಡೋದ್ರಿಂದ ಅವರು ತಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು.
1: ಮೇಡಮ್, ತಮ್ಮ ಉತ್ತರದಲ್ಲಿ ಆರಂಭದಲ್ಲಿ ಋತುಚರ್ಯ ಅಥವಾ ದಿನಚರ್ಯದ ಬಗ್ಗೆ ಹೇಳಿದ್ರೆ ಒಂದು ಐಡಿಯಲ್ ದಿನಚರ್ಯ, ಇದು ಕೊರೋನಾ ಮಹಾಮಾರಿ ಆದ ತಕ್ಷಣ ಅದು ಆಯುರ್ವೇದದಲ್ಲಿ ಬಹಳ ಇಂಟ್ರೆಸ್ಟ್ ಜನರಿಗೆ ಬಂತು, ಯಾಕೆಂದ್ರೆ ಅಲ್ಲಿ ಎಲ್ಲಾ ಆನ್ಸರ್ಸ್ ಇದೆ, ಎಲ್ಲಾ ರೋಗಗಳಿಗೆ ಒಂದು ಇದಿದೆ ಅಂತ, ಪರಿಹಾರ ಇದೆ ಅಂತ. ಸಂದರ್ಭದಲ್ಲಿ ಐಡಿಯಲ್ ದಿನಚರ್ಯ ಹೇಗಿರಬೇಕು, ಇತ್ತೀಚಿನ ದಿನಗಳಲ್ಲಿ ಅದು ಎಷ್ಟು ಹಾಳಾಗಿದೆ, ಆ ದಿನಚರ್ಯ ಹಾಳಾಗಿರುವ ಕಾರಣದಿಂದ ಲೈಫ್ ಸ್ಟೈಲ್ ಡಿಸಾರ್ಡರ್, ಜೀವನ ಶೈಲಿಯಿಂದ ಆಗುವ ರೋಗಗಳು ಬಹಳಷ್ಟು ಜಾಸ್ತಿ ಆಗಿದೆ, ಅಂತ ಸಂದರ್ಭದಲ್ಲಿ ದಿನಚರ್ಯ ಎಷ್ಟು ಮುಖ್ಯ ಅಂಡ್ ಹೇಗಿರಬೇಕು ದಿನಚರ್ಯ, ಅದರ ಬಗ್ಗೆ.
0: ಆಯುರ್ವೇದದಲ್ಲಿ ಬರೀ ದಿನಚರ್ಯ ಋತುಚರ್ಯ ಅಷ್ಟೇ ಇಲ್ಲ, ಈವನ್ ರಾತ್ರಿಚರ್ಯನು ಹೇಳಿದ್ದಾರೆ. ರಾತ್ರಿಚರ್ಯ ಹಾಗೂ ಇದೆ, ಋತುಚರ್ಯ ದಿನಚರ್ಯ ಋತುಚರ್ಯ ಅಂತಾನೆ ನಮ್ಗೆ ಗೊತ್ತು, ಋತುಗಳು ವರ್ಷ ಋತು ಅದು ಆ ಋತು ಅಂತ ಆ ಋತುಗನುಸಾರವಾಗಿ ಹೇಳಿದ್ದಾರೆ. ದಿನಚರ್ಯ ಅಂತಂದ್ರೆ ದಿನಾಲು ಒಬ್ಬ ವ್ಯಕ್ತಿ ಫಾಲೋ ಮಾಡ್ತಕ್ಕಂತಹ ವಿಧಾನಗಳು. ಸೊ ಋತುಚರ ಈ ವರ್ಷ ಋತು, ನಾ ಹೇಳಿದ ಹಾಗೆ ವರ್ಷ ಋತುದಲ್ಲಿ ತೇವಾಂಶ ಹೆಚ್ಚಾಗಿರುತ್ತೆ, ಸೊ ತಂಪಾದ ವಾತಾವರಣ ಇರುತ್ತೆ, ಸೊ ಅದಕ್ಕೆ ನಾವೆಲ್ಲ ಎಕ್ಸ್ಪೋಸ್ ಆಗಬಾರ್ದು. ಅದೇ ಸಿ ಮುಂಚೆ ಏನೇನು ಮಾತಾಡಿದ್ವಿ ಅಲ್ಲ, ಅದನ್ನೇ ಆಹಾರ ಪದ್ಧತಿ ವಿಹಾರ ಪದ್ಧತಿಗಳಾಗಿ ವಿಂಗಡಿಸಿದ್ದಾರೆ. ಸೊ ಆಹಾರ ಪದ್ಧತಿ ಅಂತಂದ್ರೆ ಲಘು ಆಹಾರ ಆಗಿರ್ಬೇಕು, ಬಿಸಿ ಬಿಸಿಯಾದ ಆಹಾರ ಆಗಿರ್ಬೇಕು, ತಂಪಾದ ಆಹಾರ ಪದ್ಧತಿಯನ್ನ ಸೇವನೆಯ ಪದ್ಧತಿಯನ್ನು ನಿಲ್ಲಿಸಬೇಕು. ಈ ತರಹದ ಆಹಾರ ವಿಹಾರ ಪದ್ಧತಿ ಅಂತ ಬಂದ್ರೆ ಮಳೆಗಾಲದಲ್ಲಿ ಹೊರಗಡೆ ಜಾಸ್ತಿ ಓಡಾಡಬಾರ್ದು, ಜನ ಜಾಸ್ತಿ ಇರ್ತಕ್ಕಂತ ಪ್ರದೇಶಗಳಲ್ಲಿ ಹೋಗಬಾರ್ದು, ಯಾಕಂದ್ರೆ ಈ ಕೆಮ್ಮು ನೆಗಡಿ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಇರೋದ್ರಿಂದ ಅದು ಒಬ್ಬರಿಗೊಬ್ಬರಿಗೆ ಹರಡುವ ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಇವಾಗ ಮಾಸ್ಕ್ ಏನ್ ಕೋವಿಡ್ ಅಲ್ಲಿ ಜಾಸ್ತಿ ಐತಲ್ಲ, ಅದನ್ನ ಇವಾಗೂ ಮಳೆಗಾಲದಲ್ಲಿ ಫಾಲೋ ಮಾಡೋದು ತುಂಬಾ ಮುಖ್ಯವಾದದ್ದು. ಸೊ ಈ ತರ ಇನ್ನೂ ಮುಕ್ತಾರವಾಗಿ ಬೇಕಂತಂದ್ರೆ ಅವರು ನಮ್ಮ ಕೇಳಿ ಆಯುರ್ವೇದ ಆಸ್ಪತ್ರೆಗೆ ಬಂದ್ರೆ ಅವ್ರಿಗೆ ದಿನಚರ್ಯ ಏನು ಯಾವ ತರ ಫಾಲೋ ಮಾಡಬೇಕು, ಇವನ್ ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ. ಸೊ ಅದ್ರ ಬಗ್ಗೆ ಅವರು ಬಂದು ವಿಸ್ತಾರವಾಗಿ ಅದನ್ನು ತಿಳ್ಕೋಬಹುದು. ನಾನು ರಾತ್ರಿಚರ್ಯ ಅಂತ ಹೇಳಿದೆ. ಓಕೆ, ರಾತ್ರಿಚರ್ಯ ಯಾಕೆ ಹೇಳ್ದೇಪ್ಪ ಅಂತಂದ್ರೆ ನೀವೇ ಹೇಳಿದ್ರಿ, ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗಿದೆ ಅಂತ ಹೇಳಿ. ಇವಾಗೆಲ್ಲ ಮುಂಚೆ ಎಲ್ಲ ಹೆಂಗ್ರೆ 10 ಗಂಟೆಗೆ ಎಲ್ಲರೂ ಮಲಗ್ತಾ ಇದ್ರು, ಇವಾಗ ಹಂಗಲ್ಲ, 10 ಗಂಟೆ ಮೇಲೆ ಎಲ್ಲರದು ಊಟ ಸ್ಟಾರ್ಟ್ ಆಗುತ್ತೆ. ಊಟ ಸ್ಟಾರ್ಟ್ ಆಗಿ ಆಮೇಲೆ ಅವ್ರು ಮಲಗೋದು 12 ಆಗುತ್ತೆ, ಊಟ ಆದ ತಕ್ಷಣ ಮಲಗ್ತಾರೆ. ಸೊ ಊಟ ಮಾಡಿದಂತ ಊಟ ಪಚನ ಆಗ್ಲಿಕ್ಕೆ ಅಲ್ಲಿ ವೇಳೆನೇ ಇಲ್ಲ, ಊಟ ಮಾಡಿದ ತಕ್ಷಣ ಮಲಗ್ಬಿಡುದು. ಸೊ ಮಾಡಿದಂತ ಊಟ ಏನಿದೆ ಸರಿಯಾಗಿ ಪಚನ ಆಗೋದಿಲ್ಲ. ಬೆಳಗ್ಗೆ ಏಳೋದು ಯಾವಾಗ, ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮಲ್ಲಿ ಹೇಳಿ ಅಂತ ಹೇಳಿದ್ದಾರೆ, ಸೂರ್ಯೋದಯಕ್ಕಿಂತ ಜಸ್ಟ್ ಮುಂಚೆ ನೀವು ಎದ್ದೇಳ್ಬೇಕು ಅಂತೇಳಿ. ಇವರು ಸೂರ್ಯ ಮಧ್ಯಾಹ್ನ ನೆತ್ತೆ ಮೇಲೆ ಬಂದ ಮೇಲೆ ಹೇಳ್ತಾರೆ. ಸೊ ಆಹಾರ ಕ್ರಮ ಆಯ್ತು, ಜೀರ್ಣ ಕ್ರಮ ಆಯ್ತು, ಎಲ್ಲವೂ ಉಲ್ಟಾ ಆಗಿ ಇದೆ ಇಲ್ಲಿ. ಸೊ ಅದರಿಂದ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ಅನ್ನೋದು ನಮ್ಮ ಈ ಜಗತ್ತಿನಲ್ಲಿ ಅನ್ಬೋದು, ಅಥವಾ ನಮ್ಮ ಈ ಜನತೆಯಲ್ಲಿ ಲಗ್ಗೆ ಇಡ್ತಾ ಇದೆ ಅದು.
1: ರಾತ್ರಿಚರ್ಯದ ಬಗ್ಗೆ ನೀವು ಹೇಳಿದ್ರಿ, ನಾನು ಮೊನ್ನೆ ತಾನೇ ಓದಿದೆ, ಅತಿ ಶೀಘ್ರದಲ್ಲಿ ಆಯುರ್ವೇದದಲ್ಲಿ ಆಹಾರ ಸೇವಿಸಬೇಕು, ರಾತ್ರಿ ಆಹಾರ ಸನ್ಸೆಟ್ ಕಿತ ಅಂದ್ರೆ ಸೂರ್ಯಾಸ್ತಕ್ಕಿಂತ ಮುಂಚೆ ಅಥವಾ ಸೂರ್ಯಾಸ್ತ ಆದ ಅರ್ಧ ತಾಸಿನಲ್ಲಿ ಆಹಾರ ಸೇವನೆ ಮಾಡ್ಕೋಬೇಕು ಅಂತ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಯಾಕೆ ಆತರ ಹೇಳ್ತಾರೆ, ಇನ್ನೊಂದು ಮುಂಜಾನೆ ನೀವು ಜೈನ ಮುನಿಗಳಾಗಿರ್ಬೋದು ಅಥವಾ ಜೈನ ಸಂಪ್ರದಾಯದಲ್ಲಿ ವಾಸ ಅಂತ ಕರೀತಾರೆ, ಈ ಸೈಡ್ ಉತ್ತರ ಕನ್ನಡದಲ್ಲಿ ಗೊತ್ತಿರಬೇಕು, ವಾಸ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಯಾಕಪ್ಪ, ಅಥವಾ ಈಗ ನೀವೇನ್ ಹೇಳಿದ್ರಿ ಸೂರ್ಯಾಸ್ತ ಆದ ತಕ್ಷಣ ಮಾಡ್ಬೇಕು ಆಮೇಲೆ ಮಲಗೋದ್ರೊಳಗೆ ಈ ತರ ಅಂತ ಹೇಳಿ, ಯಾಕಂತಂದ್ರೆ ಅದರ ಹಿಂದಿರ್ತಕ್ಕಂತ ವೈಜ್ಞಾನಿಕ ಕಾರಣ ಏನಂದ್ರೆ, ನೀವು ಬೇಗ ಆಹಾರ ಸೇವನೆ ಮಾಡಿದ್ರೆ ನೀವು ಮಲಗೋದು ಒಂದು 9-10 ಗಂಟೆ ಆದ್ರೂ ಕೂಡ ಅಲ್ಲಿ 2-3 ಗಂಟೆ ನಿಮ್ಗೆ ಕಾಲಾವಕಾಶ ಇರುತ್ತೆ. ಆ ಕಾಲಾವಕಾಶದಲ್ಲಿ ನೀವು ಮಾಡಿದಂತ ಆಹಾರ ಏನಿದೆಯಲ್ಲ, ಸೇವಿಸಿದ ಆಹಾರ ಸರಿಯಾಗಿ ಜೀರ್ಣಕೊಳ್ಳುತ್ತೆ, ಆಮೇಲೆ ನಿಮಗೆ ಸರಿಯಾಗಿ ನಿದ್ದೆ ಬರುತ್ತೆ. ಸೊ ಇದರಿಂದಾಗಿ ನಿಮ್ಮ ಜೀವನ ಶೈಲಿ ಅನ್ನೋದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸಂಜೆ ಅಥವಾ ಸೂರ್ಯಾಸ್ತ ಆದ ತಕ್ಷಣ 8 ಗಂಟೆ ಒಳಗಡೆ ಒಬ್ಬ ಮನುಷ್ಯನ ಊಟ ಆಗಿರಬೇಕು. ತೀರಾ ತೀರಾ ತೀರಾ ಲೇಟ್ ಅಂದ್ರೂ ಕೂಡ 9 ಗಂಟೆ ಒಳಗಡೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರ ಊಟ ಮುಗಿಸಿರಬೇಕು.
1: ಇನ್ನೊಂದು, ಎಲ್ಲರೂ ಈಗ ಏನಾದರೂ ಹೊಸ ಅಳವಡಿಸ್ಕೋಬೇಕಂದ್ರೆ ಇಂಟರ್ನೆಟ್ ನಲ್ಲಿ ಒಂದು ಟ್ರೆಂಡ್ ಆಗಿ ಬಂದ್ಬಿಡುತ್ತೆ, ಆ ಟ್ರೆಂಡ್ ಅನ್ನ ಫಾಲೋ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಈಗ ಓದಿದ್ದೇನೆ ವಾಕ್ ಆಫ್ಟರ್ ಮೀಲ್ಸ್ ಅಂತ. ಆದ್ರೆ ಆಯುರ್ವೇದದಲ್ಲಿ ಅದು ಬಹಳ ಮುಂಚಿನಿಂದನೇ ಇತ್ತು, ಶತಪಾವಲಿ ಅಂತ ನಾನು ಕೇಳ್ಪಟ್ಟಿದ್ದೇನೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಅದೇ ಸರ್ವಜ್ಞ ಹೇಳಿದಾನಲ್ಲ ಮಂಜುನಾಥ್ ಅವರು, 100 ಅಡಿ ಇಟ್ಟು ಗಂಡ ಭುಜ ಮೇಲ್ ಮಾಡಿ ಮಲಗಿದೊಡೆ ವೈದ್ಯರ ನಾಕಾನೆ ಅಂತ ಹೇಳ್ತಾರೆ. ಅಂತಂದ್ರೆ ಉಂಡು ಊಟ ಮಾಡಿಬಿಟ್ಟು 100 ಹೆಜ್ಜೆ ಇಡಿ ಸಾಕು. 100 ಹೆಜ್ಜೆ ಇಟ್ಟು ಗಂಡ ಭುಜ ಅಂತಂದ್ರೆ ಬಲಭುಜವನ್ನು ಮೇಲ್ಗಡೆ, ಅಂದ್ರೆ ನೀವು ಎಡಭಾಗಕ್ಕೆ ಹೊಳ್ಳಿ ಮಲಗಬೇಕು ಅಂತ ಹೇಳ್ತಾನೆ. ಎಡಭಾಗಕ್ಕೆ ಯಾಕೆ ಹೊಳ್ಬೇಕಪ್ಪ, ನಾವು ಬಲಭಾಗಕ್ಕೆ ಹೊಳ್ತೀವಿ ಅಂತ ಅನ್ಬಹುದು, ಆದ್ರೆ ನಮ್ಮ ಊಟದ ಜಠರ ಅಥವಾ ಊಟ ಮಾಡಿದಂತ ಸಂಗ್ರಹಣೆ ಆಗ್ತಕ್ಕಂಥ ಆಹಾರದ ಚೀಲ ಏನಿದೆ ಜಠರ, ಅದು ಇರೋದು ಎಡಭಾಗಕ್ಕೆ. ಸೊ ನೀವು ಎಡಭಾಗಕ್ಕೆ ಹೊಳ್ಳಿ ಮಲಗೋದ್ರಿಂದ ಅದು ಜೀರ್ಣಕ್ರಿಯೆಯಲ್ಲಿ ನಮಗೆ ಸಹಾಯ ಮಾಡುತ್ತೆ. ಮಾಡುತ್ತದೆ. ಅದಕ್ಕೆ ಅವರು ಉಂಡು ನೂರಡಿ ಇಟ್ಟು ಗಂಡಭುಜ ಮೇಲ್ ಮಾಡಿ ಮಲಗಿದೊಡೆ ನಾ ವೈದ್ಯರ ನಾ ಕಾನೆ ಅಂತ ಸರ್ವಜ್ಞ ಹೇಳ್ತಾನೆ.
1: ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಇದು ಈಗ ಸೋಷಿಯಲ್ ಮೀಡಿಯಾ ಯುಗ, ಇಂತಹ ಸಂದರ್ಭದಲ್ಲಿ ಎಲ್ಲರೂ ತಮ್ಮದೇ ಆದಂತಹ ಟ್ರೆಂಡ್ ಅನ್ನ ಫಾಲೋ ಮಾಡ್ತಾರೆ, ಅಥವಾ ಒಂದು ರೀಲ್ ನೋಡಿದ್ರು ಇದು ಅದು ಅಂತ ಸೆಲ್ಫ್ ಮೆಡಿಕೇಶನ್ ಮಾಡ್ತಾ ಇದಾರೆ, ಅದು ಒಂದು ರಿಸ್ಕ್ ಆಗಿದೆ. ವೈದ್ಯರಾದ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ?
0: ನೋಡಿ, ಯಾವುದೇ ಸೈನ್ಸ್ ಆಗಿರ್ಬೋದು, ಅಲ್ಲಿ ತಮ್ಮದೇ ಆದಂತ ನಿಮ್ಗೆ ಸರಿಯಾದ ಅದರ ಜ್ಞಾನ ಇದ್ರೆ ಮಾತ್ರ ಫಾಲೋ ಮಾಡ್ಬೇಕು. ಇಲ್ಲ ಅಂತಂದ್ರೆ ಹೆಚ್ಚು ಕಮ್ಮಿ ನಾನು ಹೇಳ್ದಲ್ಲ. ಇವಾಗ ನೀವು ಹೇಳಿದ್ರಿ ಒಂದು ಯಾವ್ದಾದ್ರು ಕಷಾಯ ಹೇಳಿ, ಯಾಕಂದ್ರೆ ಜನಕ್ಕೆ ಉಪಯೋಗ ಆಗ್ಲಿ ಅಂತ ಹೇಳಿ. ತುಳಸಿ, ಅರಿಶಿನ, ಶುಂಠಿ, ಕರಿಮೆಣಸು, ಅದ್ರ ಕಷಾಯ ಕುಡೀರಿ ಅಂತ ಹೇಳಿದೆ ನಾನು. ಬಟ್ ಪ್ರಮಾಣ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇವೆಲ್ಲವೂ ಉಷ್ಣ ಗುಣಗಳು. ಓಕೆ, ಉಷ್ಣ ಗುಣದಿಂದ ಮತ್ತೆ ಉಷ್ಣ ಗುಣ ಹೆಚ್ಚಾದ್ರೂ ಕೂಡ ಅದರಿಂದ ಬೇರೆ ಅಡ್ಡ ಪರಿಣಾಮಗಳಾಗುತ್ತೆ, ಅದು ಜನರಿಗೆ ಗೊತ್ತಿರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಈ ತರ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ನಾನು ಅದನ್ನ ತಗೊಂಡ ಆದ ನಂತರ ನನಗೆ ಮೈ ಎಲ್ಲ ಉರಿ ಆಯ್ತಪ್ಪ. ಆ ಉರಿ ಯಾಕಾಯ್ತಪ್ಪ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ದ್ರವ್ಯಗಳ ಗುಣಗಳೇ ಹಾಗೂ ಉಷ್ಣ ಇರೋದ್ರಿಂದ. ಸೊ ಪ್ರಮಾಣ ಅನ್ನೋದು ತುಂಬಾ, ಆ ಪ್ರಮಾಣ ನುರಿತ ಆ ವೈಜ್ಞಾನಿಕ ಇದರಲ್ಲಿ ಯಾರು ನುರಿತ ಇರ್ತಾರೆ ಅವರಿಗೆ ಸರಿಯಾಗಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ನುರಿತ ವೈದ್ಯರ ಸಹಾಯದಿಂದ ತಾವು ಯಾವ ಪ್ರಮಾಣದಲ್ಲಿ ಸೇವಿಸಬೇಕು ಅನ್ನೋದನ್ನ ಅವರು ತಿಳ್ಕೊಳ್ಬೇಕು, ಅಂದ್ರೆ ಅದರ ಅಡ್ಡ ಪರಿಣಾಮಗಳು ಆಗೋದಿಲ್ಲ.
1: ಮೇಡಮ್, ತಮ್ಮ ಉತ್ತರದಲ್ಲಿ ತುಳಸಿ ಬಗ್ಗೆ ನೀವು ಹೇಳಿದ್ರಿ, ಗಿಡ ಮೂಲಿಕೆಗಳು, ವೆನ್ ಇಟ್ ಕಮ್ಸ್ ಟು ಆಯುರ್ವೇದ ಗಿಡ ಮೂಲಿಕೆಗಳು, ತುಳಸಿ ಮತ್ತಿನ್ ಯಾವೆಲ್ಲ ಮೆಡಿಸಿನಲ್ ಪ್ಲಾಂಟ್ಸ್ ಮನೆಯಲ್ಲಿ ನಾವು ಬಳಸಬಹುದು?
0: ಅಮೃತ ಬಳ್ಳಿ ಅಂತ ಹೇಳ್ತೀವಿ ಮಂಜುನಾಥ್ ಅವರೆ, ಅಮೃತ ಬಳ್ಳಿ ತುಂಬಾ ಮುಖ್ಯವಾದದ್ದು. ಅದು ಕೂಡ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತದೆ. ಮುಖ್ಯವಾಗಿ ಇವನ್ ನಾವು ಜ್ವರದಲ್ಲಿ ಕೂಡ ಅದರ ಪಾತ್ರ ತುಂಬಾ ಇದೆ ಅಮೃತ ಬಳ್ಳಿ. ಇವನ್ ರಿಸರ್ಚ್ ಗಳನ್ನು ನೋಡಿದಾಗ ಅದು ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಅಂತಾನೂ ಹೇಳ್ತಾರೆ. ಸೊ ಇಮ್ಯುನೋ ಮಾಡ್ಯುಲೇಟರ್ ಅಂತಾನೂ ಹೇಳ್ತಾರೆ. ಸೊ ಅಮೃತ ಬಳ್ಳಿಯನ್ನು ಕೂಡ ಎಲ್ಲರೂ ನೆಡಬಹುದು. ಒಂದು ಇನ್ನೊಂದು ಬೇವು ಅಂತ ಹೇಳ್ತಾರೆ, ಬಟ್ ಅಪಾರ್ಟ್ಮೆಂಟ್ಗಳೆಲ್ಲ ಇದು ತುಂಬಾ ಕಷ್ಟ. ಬಟ್ ಯಾರ ಹತ್ರ ಜಾಗ ಇದೆ ಅವ್ರು ಬೆಳೆಸಬಹುದು, ಯಾಕಂದ್ರೆ ಅದು ಕೂಡ ಕ್ರಿಮಿಗ್ನ ಆಂಟಿ ಮೈಕ್ರೋಬಿಯಲ್ ಅಂತ ಹೇಳ್ತೀವಿ ಸ್ಟಡಿ. ಸೊ ನೀ ಇವಾಗ ಮಳೆಗಾಲದನ್ನ ಆವಾಗಲೇ ಹೇಳಿದೆ, ಲೈಕ್ ಸ್ನಾನ ಮಾಡ್ಬೇಕಾದ್ರೆ ಒಂಚೂರು ಉಪ್ಪು ಅಥವಾ ಅರಿಶಿನ ಹಾಕ್ಬಿಟ್ಟು ಮಾಡಿದ್ರೆ ಚರ್ಮದ ಕಾಯಿಲೆ ಬರೋದಿಲ್ಲ. ಸೊ ಅದರಲ್ಲಿ ಬೇವು ಕೂಡ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ. ಸೊ ಬೇವುಗಳನ್ನ ನೀರಿನ ಸ್ನಾನದಲ್ಲಿ ಹಾಕಿ ಮಾಡೋದ್ರಿಂದ ಅದು ಎಷ್ಟೋ ಮಟ್ಟಿಗೆ ಜನರಿಗೆ ಸಹಾಯ ಮಾಡಬಹುದು. ಈ ತರ ಚಿಕ್ಕ ಪುಟ್ಟ ಗಿಡಗಳನ್ನು ಅವ್ರು ನೆಡಬಹುದು.
1: ಮಳೆಗಾಲದಲ್ಲಿ ಎಸ್ಪೆಷಲಿ ವೈಯಕ್ತಿಕ ಸ್ವಚ್ಛತೆ ಹೇಗೆ ಕಾಯ್ದುಕೊಳ್ಳಬಹುದು ಆಯುರ್ವೇದದ ಪ್ರಕಾರ, ಅದರ ಬಗ್ಗೆ ಸ್ವಲ್ಪ?
0: ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಸ್ವಚ್ಛತೆ ಸ್ಟಾರ್ಟ್ ಆಗುತ್ತೆ. ದಿನಚರ್ಯ ಅಂತ ಏನ್ ನೀವು ಆವಾಗಲೇ ಕೇಳಿದ್ರಿ, ಅದರಲ್ಲಿ ನಮ್ಮಲ್ಲಿ ಫಸ್ಟ್ ಆಯುರ್ವೇದದಲ್ಲಿ ಹೇಳಿರೋದು ದಂತ ದಾವನ ಅಂತ ಹೇಳ್ತಾರೆ. ದಂತ ದಾವನ ಅಂದ್ರೆ ಇವಾಗಿನ ಇದ್ರಲ್ಲಿ ಅಂತ ಬ್ರಷ್ ಟೀತ್ ಅಂತ ಹೇಳ್ತೀವಲ್ಲ, ಸೊ ಬ್ರಷಿಂಗ್ ಟೀತ್, ಅಲ್ಲಿಂದಾನೆ ನಮ್ದು ವೈಯಕ್ತಿಕ ಸ್ವಚ್ಛತೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಂದು ಕವಲ ಗಂಡುಷ ಅಂತ ಬರುತ್ತೆ ವರ್ಡ್ ನಮ್ಮ ಆಯುರ್ವೇದದಲ್ಲಿ. ಕವಲ ಗಂಡುಷ ಅಂತಂದ್ರೆ ಏನಪ್ಪ ಅಂತೇಳಿ, ಅವಾಗಲೇ ನಾವು ಮುಖ್ಯ ಬರುವ ಸಾಮಾನ್ಯ ರೋಗಗಳಲ್ಲಿ ಗಂಟಲು ನೋವು, ಶೀತ, ಕೆಮ್ಮ ಅಂತ ಹೇಳಿದ್ವಿ. ಸೊ ಅದು ಗಂಡುಷ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಗ್ಲಾಸ್ ಹಾಟ್ ವಾಟರ್, ಅದರಲ್ಲಿ ಹಾಫ್ TSF ಉಪ್ಪು, ಹಾಫ್ TSF ಅರಿಶಿನ ಹಾಕಿ ಗಾರ್ಗ್ಲಿಂಗ್ ಮಾಡಬೇಕು. ಸೊ ಅದರಿಂದ ಗಂಟಲು ನೋವು ಬರೋದಿಲ್ಲ. ನೆಕ್ಸ್ಟ್ ಸ್ನಾನ. ಸೊ ಸ್ನಾನದ ನೀರಿನಲ್ಲಿ ಒಂದಿನ ಮೀನ್ಸ್ ಅಲ್ಟರ್ನೇಟ್ ಡೇ ದೇ ಹಾವ್ ಟು ಪುಟ್ ಅರಿಶಿನ ಅಥವಾ ಉಪ್ಪುವನ್ನು ಹಾಕಿ ಮಾಡೋದ್ರಿಂದ ಚರ್ಮದ ಕಾಯಿಲೆಗಳನ್ನು ತಪ್ಪಿಸಬಹುದು. ಊಟ ಸರಿಯಾಗಿಂತ ಪದಾರ್ಥಗಳನ್ನು ಅಥವಾ ತರಕಾರಿಗಳನ್ನು ಏನಂತೇಳಿ ಉಪ್ಪು ನೀರಿನಲ್ಲಿ ಸರಿಯಾಗಿ ತೊಳೆದ್ಬಿಟ್ಟು ಯೂಸ್ ಮಾಡಬೇಕು. ಈ ತರ ಸ್ವಚ್ಛತೆ ತಮ್ಮ ಸ್ವಂತ ಸ್ವಚ್ಛತೆಗಿಂತ ಯೂಸ್ ಮಾಡ್ತಕ್ಕಂತಹ ತರಕಾರಿಗಳ ಸ್ವಚ್ಛತೆ ಕೂಡ ಕಾಪಾಡಿಕೊಂಡ್ರೆ ದೇಹದ ಸ್ವಚ್ಛತೆ ತಾನೇ ಕಾಯ್ದುಕೊಳ್ಬಹುದು.
1: ಮೇಡಮ್, ಮಳೆಗಾಲದಲ್ಲಿ ರೋಗಗಳು, ಅದರಿಂದ ಹೇಗೆ ನಾವು ದೂರವಿರಬಹುದು, ಅದರ ಬಗ್ಗೆ ಆಯುರ್ವೇದ ಟಿಪ್ಸ್ ಅನ್ನ ನೀವು ಕೊಟ್ರಿ. ವ್ಯಾಯಾಮದ ಬಗ್ಗೆ ಮಾತನಾಡಿದ್ರಿ, ದಿನಚರ್ಯ, ಋತುಚರ್ಯ, ಆಮೇಲೆ ರಾತ್ರಿಚರ್ಯ ಕೂಡ ಮಾತನಾಡಿದ್ರಿ, ಆಹಾರದ ಬಗ್ಗೆ ಮಾತನಾಡಿದ್ರಿ. ಮೇಡಮ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಕೊನೆಯದಾಗಿ, ಮಳೆಗಾಲ ಪ್ರಕೃತಿಯ ಸೌಂದರ್ಯವನ್ನೇ ಅಲ್ಲ, ಆರೋಗ್ಯದ ಪಾಠವನ್ನು ನಮಗೆ ಕಲಿಸುತ್ತದೆ. ಈ ಋತುವಿನಲ್ಲಿ ನಾವೆಲ್ಲರೂ ಸ್ವಚ್ಛತೆ, ಸಮತೋಲನ, ಸಂಯಮ ಇವುಗಳನ್ನೆಲ್ಲ ನಮ್ಮ ನೀಡಬೇಕಾಗುತ್ತದೆ. ಆಯುರ್ವೇದದ ಮೌಲ್ಯಪೂರ್ಣ ಮಾರ್ಗದರ್ಶನಗಳನ್ನು ಅನುಸರಿಸಿಕೊಂಡು ನಾವು ರೋಗಮುಕ್ತ ಜೀವನದತ್ತ ಹೆಜ್ಜೆ ಹಾಕಬೇಕು. ಮಳೆ ಸುರಿದರೂ, ರೋಗಗಳು ಬಂದರೂ ಕೂಡ ನಾವು ನಮ್ಮ ಜೀವನ ಶೈಲಿಯನ್ನು ಸರಿಯಾಗಿ ಅಳವಡಿಸಿಕೊಂಡು ಹೊಸ ಆರೋಗ್ಯದತ್ತ ನಾವು ಮುನ್ನುಗ್ಗಬೇಕು. ಸೊ ಆಯುರ್ವೇದ ಹಳೆಯದು ಅಲ್ಲ, ಇದು ಸದಾ ಇರುವುದು. ಅದಕ್ಕೋಸ್ಕರ ಎಲ್ಲ ಜನರು ಇದನ್ನು ಸರಿಯಾಗಿ ಪಾಲಿಸಿ ತಮ್ಮ ಜೀವನವನ್ನು ಆನಂದವಾಗಿ ಇಟ್ಕೊಳ್ಬೇಕಂತ ಕೇಳ್ಕೊಳ್ತೇನೆ.
1: ಅದ್ಭುತ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಮೇಡಮ್.
0: ಥ್ಯಾಂಕ್ ಯು. ಥ್ಯಾಂಕ್ ಯು.
2: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮಳೆಗಾಲದಲ್ಲಿ ಆಗುವ ರೋಗಗಳು ಮತ್ತು ಆಯುರ್ವೇದ ಚಿಕಿತ್ಸೆಗಳ ಕುರಿತು. ವಿವರವಾದ ಮಾಹಿತಿಯನ್ನ ಕೊಟ್ಟರು ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸಾ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಬೆಳಗಾವಿಯಿಂದ ಡಾಕ್ಟರ್ ಉಮಾ ಶೆಟ್ಟಿಯವರು. ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಇವತ್ತಿನ ದಿನ ಈ ವಿವರವಾದ ಮಾಹಿತಿ ಕೊಟ್ಟ ಡಾಕ್ಟರ್ ಉಮಾ ಶೆಟ್ಟಿಗೆ ಧನ್ಯವಾದ. ಮತ್ತೊಮ್ಮೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇನು ಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೇಳಿ ವೇಣುಧ್ವನಿಯ 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ. ನಿಮ್ಮೊಂದಿಗೆ ನಾನು ಅನುಪಮ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭದ ಗೀತೆ ಎ ವಿ ಶೇಷಗಿರಿ ರಾವ್ ನಿರ್ದೇಶನದ 1977 ತೆರೆ ಕಂಡಂತಹ ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆ ಇದು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವನ್ನು ಬರೆದಿರುವಂತಹ ಈ ಹಾಡನ್ನ ಜಿ ಕೆ ವೆಂಕಟೇಶ್ ಅವರು ರಚಿಸಿದ್ದಾರೆ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರ.

90.4 ತರಂಗಾಂತರಗಳಲ್ಲಿ ಕೆಎಲ್ಇಯ ವೇಣುಧ್ವನಿಯಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ. ಮುಂದಿನ ಗೀತೆ 1974 ತೆರೆ ಕಂಡಂತಹ ಸೂಪರ್ ಹಿಟ್ ಕನ್ನಡ ಚಲನಚಿತ್ರ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ ಇದು. ಎನ್ ಮೂರ್ತಿಯವರ ನಿರ್ದೇಶನದ ರಾಜ ಮುದ್ದುರಾಜ ನೂಕುವಂತ ಕೋಪ ನನ್ನಲ್ಲೇಕೆ.

ಕಿವಿಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ನಾ ನಿನ್ನ ಮರೆಯಲಾರೆ ಚಿತ್ರದ ಗೀತೆ. ಇದು ಉದಯಶಂಕರ್ ಅವರ ರಚನೆಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ, ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು.

90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ 1970 ತೆರೆ ಕಂಡಂತಹ ಹಸಿರು ತೋರಣ ಚಿತ್ರದ ಗೀತೆ ಇದು.

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ, ಇದು 90.4 ಎಫ್ಎಂ ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ 1974 ತೆರೆಕಂಡಂತಹ ಭೂತಯ್ಯನ ಮಗ ಅಯ್ಯು, ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಗ್ಗುರುತು. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಕಾದಂಬರಿ ಆಧಾರಿತ ಚಿತ್ರವಿದು. ಗುಳ್ಳನ ಪಾತ್ರದಲ್ಲಿ ವಿಷ್ಣುವರ್ಧನ್, ಅಯ್ಯು ಪಾತ್ರದಲ್ಲಿ ಲೋಕೇಶ್, ಭೂತಯ್ಯನ ಪಾತ್ರದಲ್ಲಿ ಎಂಪಿ ಶಂಕರ್, ಸಿದ್ದಲಿಂಗಯ್ಯ ಅವರು ನಿರ್ದೇಶನದಲ್ಲಿ ಮೂಡಿಬಂದಂತಹ ಈ ಚಿತ್ರಕ್ಕೆ ಜಿ ಕೆ ವೆಂಕಟೇಶ್ ಸಂಗೀತವನ್ನು ನೀಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ಮಲೆನಾಡ ಹೆಣ್ಣ, ಮೈಬಣ್ಣ, ಬಲುಚನ್ನ, ಆ ನಡುಸಣ್ಣ

0: ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ.
1: ನಾನು ಭಾರತಿ ವಿಷ್ಣುವರ್ಧನ್, ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿರುವ ವೇಣುಧ್ವನಿ 90.4 FM ಕೇಂದ್ರಕ್ಕೆ ಶುಭಾಶಯಗಳು. ಯಾವುದೇ ರೀತಿಯ ಅಪಸ್ವರಗಳಿಗೆ ಎಡೆಮಾಡಿಕೊಡದೆ ಕೇವಲ ಧನಾತ್ಮಕ ಅಂಶಗಳನ್ನು ಬಿಂಬಿಸುತ್ತಾ ಸಮಾಜದ ಪ್ರತಿಯೊಂದು ವರ್ಗದ ಜನರ ಧ್ವನಿ ಇದು ವೇಣುಧ್ವನಿ. ನೊಂದವರ ಶೋಷಿತರ ಧ್ವನಿಯಾಗಿ, ಸಮುದಾಯದ ಬೆಳಕಾಗಿ ಬೆಳಗಾವಿಯ ರೇಡಿಯೋ ಕೆಲಸ ಮಾಡಲಿ ಎಂದು ಶುಭ ಹಾರೈಸುತ್ತೇನೆ.

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಬಯಸದೆ ಬಂದ ಭಾಗ್ಯ ಚಿತ್ರದ ಗೀತೆ ಇದು. 1977 ತೆರೆ ಕಂಡಂತಹ ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ವಿಷ್ಣುವರ್ಧನ್, ಮಂಜುಳಾ ಅಭಿನಯಿಸಿದ್ದಾರೆ. ಗೀತೆ ಪ್ರೀತಿಸು ಸಮೀಪಿಸು ಇನ್ನು ನಾ ಸೋತೆನು.

90.4 ತರಂಗಾಂತರಗಳಲ್ಲಿ ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಕಲ್ಪನಾ ಕಲ್ಯಾಣ್ ಕುಮಾರ್ ನರಸಿಂಹರಾಜ್ ಫಾತಿರಾಜ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಪ್ರೇಮಕ್ಕೂ ಪರ್ಮಿಟ್ಟೆ ಚಿತ್ರದ ಗೀತೆ ಇದು. ಪ್ರೇಮಿಸೋಣ ಬಾರ ಮುಗಿಲು ನಗುತ್ತಿದೆ.

ಇಲ್ಲಿಯವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.